ಶುಭೋದಯ, ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇಂದು 1948 ಶಕವರ್ಷ, ವೈಶಾಖ ಮಾಸದ 22ನೇ ದಿನ, ಅಂದರೆ 2026ನೇ ಇಸ್ವಿ, ಮೇ ತಿಂಗಳ 12ನೇ ತಾರೀಕು ಮಂಗಳವಾರ. ಇದೀಗ ಸಮಯ ಸರಿಯಾಗಿ 5:59. ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗ್ತಾ ಇರೋದು ಈ ಹೊತ್ತಲ್ಲಿ ನಾನು ಮಧು ಚೈತ್ರಾ.

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
1: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಸಮಯ ಸರಿಯಾಗಿ 6:11. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ನಾದಾರ್ಚನೆಯಲ್ಲಿ ಇದೀಗ ಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯ.

ಸಮಯ ಸರಿಯಾಗಿ 6:31 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಸ್ನೇಹಿತರೆ, ಇದೀಗ ಸಿನಿಮಾ ಭಕ್ತಿ ಗೀತೆಗಳನ್ನು ಕೇಳುವಂತಹ ಸಮಯ.

0: ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಸಮಯ ಸರಿಯಾಗಿ 6:50 ಇದೆ. ಇದೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೆಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜೆಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲುಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜೆಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
2: ಸಂಗೀತ ಚೆನ್ನಾಗಿರ್ಬೇಕಾದ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡುನು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ, ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕೆ ಅದು ಇದ ಹೊಂದಾಣಿಕೆ ಎಲ್ಲ ಎಲ್ಲ ಇದೆ. ಆ ಥರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋದು ನಮಗೆ, ಓ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಈ ಥರ ಮಾಡಿ ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಬಾರಿಸ್ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಏನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ಬರದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು ಅದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಅಣ್ಣ ಇಲ್ಲಿ ರಿಪೀಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳಿದ್ರು. ಏನೇ ಅಂತಂದ್ರೆ, ನೋಡಿ ಮಗುನ ಮಗು ಸತ್ತೋಯ್ತು ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ, ಆದ್ದರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀರೆಕಾರ್ಡಿಂಗ್ನಲ್ಲಿ ಹಾಡಿದ್ದದು, ರೆಕಾರ್ಡ್ ಮಾಡಲಿಲ್ಲ ಸಪ್ರೇಟಾಗಿ. ಪಿಕ್ಚರೆಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀರೆಕಾರ್ಡಿಂಗ್ನಲ್ಲೇ ಹಾಡ್ಬಿಟ್ಟೆ, ರೀರೆಕಾರ್ಡಿಂಗ್ನಲ್ಲಿ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದದು. ಈ ಥರ ಕೆಲವು ಸನ್ನಿವೇಶಗಳು ಅಲ್ಲೆಲ್ಲ ಬರ್ತವೆ. ಇದು ಮೂಡು, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟಾಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲ. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಹೀಗೆ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ್ದು, ಅದು ಯಾರು ಅಂತ ಹೇಳಲ್ಲ. ಇದಾಯ್ತು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರು ಎಲ್ಲರೂ, ವಿಜಯಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜನಂದ್ರ ಆಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಇದೇನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಲೇ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗ್ ಇದೆ, ಜಲ್ ತರಂಗ್ ಇದೆ, ಇದೇ ಮ್ಯೂಸಿಕ್ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಭೂತ ಹೆಣ್ಮಗ ಬಂದು ವೆಸ್ಟರ್ನ್ ವೆಸ್ಟರ್ನ್

ಅಡ್ಜಸ್ಟ್ಮೆಂಟ್ ಇರುತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ಗೆ ಮಾಡ್ತಾ ಇಲ್ಲ, ದುಡ್ಡಿಗೆ ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲ್ಯಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ದರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ಜಿ ಕೆ ವೆಂಕಟೇಶ್ ಇದಾರಪ್ಪ

ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸ್ವರಮಾಂತ್ರಿಕ ಸಂಗೀತ ಸಂಯೋಜಕ ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಿಚಾ ಝಾ. ಅಥ ವಾರ್ತಾ. ಪಶ್ಚಿಮೈಷಿಯಾಯಾ ಸಂಘರ್ಷಃ ದಶಕಸ್ಯ ಬೃಹತ್ತಮೇಷು ಸಂಕಟೇಷು ಅನ್ಯತಮಃ ಇತಿ ವರ್ಣಯನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರಾಷ್ಟ್ರೀಯ ಸಂಸಾಧನೇಷು ಭಾರ ನ್ಯೂನೀಕರ್ತುಂ ನಾಗರಿಕಾಣಾಂ ಆಹ್ವಾನಂ ಅಕರೋತ್. ಪ್ರಧಾನಮಂತ್ರಿ ಹ್ಯಃ ಗುಜರಾತಸ್ಯ ವಡೋದರಾ ನಗರೆ ಸರ್ದಾರ್ ಧಾಮ ಛಾತ್ರಾವಾಸಸ್ಯ ಉದ್ಘಾಟನಾನಂತರಂ ಜನಸಭಾಂ ಸಂಬೋಧಯನ್ ಆಸೀತ್.
1: ಪಿಛಲೆ ಕುಛ್ ವರ್ಷೋ ಮೇ ದುನಿಯಾ ಲಗಾತಾರ್ ಅಸ್ಥಿರ ಪರಿಸ್ಥಿತಿಯೋ ಸೇ ಗುಜರ್ ರಹೀ. ಪಹಲೆ ಕೊರೋನಾ ಕಾ ಸಂಕಟ್, ಫಿರ್ ವೈಶ್ವಿಕ ಆರ್ಥಿಕ ಚುನೌತಿಯಾ, ಔರ್ ಅಬ್ ಪಶ್ಚಿಮ ಏಷ್ಯಾ ಮೇ ಬಢ್ತಾ ತನಾವ್. ಅಗರ್ ಕೊರೋನಾ ಮಹಾಮಾರಿ ಇಸ್ ಸದಿ ಕಾ ಸಬ್ಸೇ ಬಡಾ ಸಂಕಟ್ ಥೀ ತೋ ಪಶ್ಚಿಮ ಏಷ್ಯಾ ಮೇ ಯುದ್ಧ ಸೇ ಬನಿ ಪರಿಸ್ಥಿತಿಯಾ ಇಸ್ ದಶಕ್ ಕೆ ಬಡೆ ಸಂಕಟೋ ಮೇ ಸೇ ಏಕ್ ಹೈ. ಐಸೆ ಸಮಯ ಮೇ ದೇಶ ಕೋ ಜನ ಭಾಗೀದಾರಿ ಕಿ ಶಕ್ತಿ ಕಿ ಬಹುತ್ ಬಡಿ ಅವಶ್ಯಕತಾ ಆ ಜರುರತ್ ಹೈ ಕಿ ಹಮ್ ಸಬ್ ಮಿಲ್ಕರ್ ಅಪ್ನಾ ದಾಯಿತ್ವ ನಿಭಾಯೆ, ದೇಶ ಕೆ ಸಂಸಾಧನೋ ಪರ್ ಪಡನೆ ವಾಲೆ ಬೋಜ್ ಕೋ ಕಮ್ ಕರೆ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರೋಕ್ತವಾನ್ ಯತ್ ಕೇಂದ್ರ ಪ್ರಶಾಸನಸ್ಯ ನಿರಂತರ ಪ್ರಯಾಸ ಹಿ ಭಾರತಂ ಪಶ್ಚಿಮೈಷಿಯಾ ಸಂಘರ್ಷೇಣ ಉತ್ಪನ್ನಸ್ಯ ಊರ್ಜಾ ಸಂಕಟಸ್ಯ ಪ್ರಭಾವಿ ರೀತ್ಯಾ ಪ್ರಬಂಧನಂ ಕರೋತಿ. ಪ್ರಧಾನಮಂತ್ರಿ ಅವದತ್ ಯತ್ ದೇಶಸ್ಯ ಜನೇಭ್ಯಃ ಅಸ್ಯಾಃ ಸ್ಥಿತಿಃ ನ್ಯೂನತಮಃ ಪ್ರಭಾವಃ ಭವೇತ್ ಇತಿ ಸುನಿಶ್ಚೇತುಂ ಪ್ರಶಾಸನಂ ನಿರಂತರಂ ಪ್ರಯತಮಾನಃ ಅಸ್ತೀತಿ. ಅಸೌ ಏತದಪಿ ಕಥಿತವಾನ್ ಯತ್ ಆಗಾಮಿ ಏಕ ವರ್ಷಂ ಯಾವತ್ ತೈಲೇಂಧನಾನಾಂ ಸಂಯಮಿತ ಉಪಯೋಗಃ ಕರಣೀಯಃ ತೇನ ಅನಪೇಕ್ಷಿತ ವಿದೇಶ ಯಾತ್ರಾಭ್ಯಃ ದೂರೀಕರಣಂ ಸ್ವರ್ಣ ಕ್ರಯಣೇ ನಿಯಂತ್ರಣಂ ತಥಾ ಸ್ಥಾನೀಯ ವಸ್ತೂನಾಂ ಪ್ರಾಧಾನ್ಯಂ ಸ್ವೀಕರ್ತುಂ ವಿಶೇಷಃ ಆಗ್ರಹಃ ಕೃತಃ ಯೇನ ದೇಶಸ್ಯ ಅರ್ಥವ್ಯವಸ್ಥಾ ಸುದೃಢಾ ಸ್ಯಾತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಕ್ರವಾಸರಾತ್ ಆರಭ್ಯ ಸಂಯುಕ್ತ ಅರಬ್ ಅಮಿರಾತ್ ನೀದರ್ಲ್ಯಾಂಡ್ ಸ್ವೀಡನ್ ನಾರ್ವೆ ಇಟಲಿ ಇತ್ಯತೇಷಾಂ ದೇಶಾನಾಂ ಷಡ್ ದಿವಸೀಯ ಯಾತ್ರಾಯಾಂ ಪ್ರಸ್ಥಾಸ್ಯತಿ. ಸ್ವೀಯ ಪಂಚದೇಶಾನಾಂ ಯಾತ್ರಾಯಾಂ ಪ್ರಥಮೆ ಚರಣೆ ಶ್ರೀ ಮೋದಿ ಶುಕ್ರವಾಸರೆ ಸಂಯುಕ್ತಾರಬಾಮಿರಾತಂ ಸಂಪ್ರಾಪ್ಸ್ಯತಿ ಯತ್ರ ಅಸೌ ರಾಷ್ಟ್ರಪತಿನಾ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮೇಲನಂ ಕರಿಷ್ಯತಿ. ದ್ವೌ ನೇತಾರೌ ದ್ವಿಪಾಕ್ಷಿಕ ವಿಷಯೇಷು ವಿಶೇಷತಯಾ ಊರ್ಜಾ ಸಹಯೋಗೆ ಸಹೈವ ಪಾರಸ್ಪರಿಕ ಹಿತಸ್ಯ ಕ್ಷೇತ್ರೀಯಾಂತಾರಾಷ್ಟ್ರೀಯ ವಿಷಯೇಷು ವಿಚಾರ ವಿನಿಮಯಂ ಕರಿಷ್ಯತಃ. ಸ್ವೀಯ ಯಾತ್ರಾಯಾಃ ದ್ವಿತೀಯ ಚರಣೆ ಪ್ರಧಾನಮಂತ್ರಿ ಶುಕ್ರವಾಸರೆ ನೀದರ್ಲ್ಯಾಂಡ್ ದೇಶಂ ಸಂಪ್ರಾಪ್ಸ್ಯತಿ. ಸಪ್ತದಶಾಧಿಕದ್ವಿಸಹಸ್ರತಮೆ ವರ್ಷೆ ಸ್ವಾಂತಿಮ ಯಾತ್ರಾಯಾಃ ಅನಂತರಂ ಪ್ರಧಾನಮಂತ್ರಿಣಃ ನೀದರ್ಲ್ಯಾಂಡ್ ದೇಶ

0: ಸಮಯ ಸರಿಯಾಗಿ 7 ಗಂಟೆ ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು,
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ.
0: ಅಂದಿಗೂ ಇಂದಿಗೂ ಎಂದೆಂದಿಗೂ
6: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ.
1: ನೆನಪೆ ನಿತ್ಯ ಮಲ್ಲಿಗೆ.
0: ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
6: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರೆಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1,513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು RO ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ RO

0: ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ, 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಹೃಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ ಜುಲೈ 1 ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ಕಡಿಮೆ ವಯಸ್ಸಿನ 5 ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22 ಕೊಪ್ಪಳದಲ್ಲಿ 10ನೇ ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು, ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ ಈಗ 10ನೇ ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಪ್ರಾರಂಭವಾಗಿ ಈಗ 2026-27 ಸಾಲಿನವರೆಗೂ ನಡೆದು ಬಂದಿದೆ. ಪ್ರತಿ ವರ್ಷನೂ ಇದು ಹೆಚ್ಚಾಕ್ಯಂತನೇ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲರಿಗಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಮಾರಿದ್ವಿ, ಆಮೇಲೆ 100 ಟನ್ 150 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದೀವಿ. ದಶೇರಿ, ಮಲ್ಲಿಕ, ಅಪೂಸು ರೈತರಿಗೆ ಬಹಳ ಅನುಕೂಲ ಆಗಿದೆ.
0: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ, ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ, ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ ಮಾರ್ಚ್ 11ರಿಂದ ಆರಂಭಗೊಂಡಿರುವ ಎಚ್ಪಿವಿ ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ ಸರಿಯಾಗಿ 7:15. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಭಾವಗೀತೆಗಳನ್ನ ಕೇಳ್ತಾ ಒಂದಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಲಿ ನಾನಿರ್ತೀನಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲು 101.3.

ಸಮಯ 7:20 ನೀವು ಕೇಳ್ತಾರದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕನ್ನಡದ ಖ್ಯಾತ ವಿದ್ವಾಂಸರು ಮತ್ತೆ ಸಾಹಿತಿ ನಾಟಕಕಾರರು ಜಿಜ್ಞಾಸೆಯ ಕವಿ ಅಂತ ಕರೆಸ್ಕೊಂಡವರು ಪೂತಿ ನರಸಿಂಹಾಚಾರ್ ಅವರು. ಕನ್ನಡ ಸಾಹಿತ್ಯದಲ್ಲಿ ತುಂಬಾ ದೊಡ್ಡ ಹೆಸರು. ಪೂತಿನ ಅನ್ನೋದು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅನ್ನೋ ಹೆಸರಿನ ಸಂಕ್ಷಿಪ್ತ ರೂಪ. ಜೀವನ ಮತ್ತೆ ಸಾಹಿತ್ಯದಲ್ಲಿ ತುಂಬೋಲವನ್ನ ಹರಿಸಿದ, ಬದುಕು ಭಗವಂತನ ಕೃಪೆಯಿಂದ ಆದದ್ದು ಅಂತ ಭಾವಿಸಿದ ಕವಿ, ನವೋದಯ ಸಾಹಿತ್ಯದ ಮೊದಲ ತಲೆಮಾರು ಕಂಡ, ಹಲವು ಹಿರಿಯ ಕವಿಗಳ ಸಾಲಿಗೆ ಸೇರಿದ ಹಿರಿಯ ಚೇತನ ಪೂತಿನ ಅವರು. ಅವರ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ ಭಾವಗೀತೆಗಳ ಕಾರ್ಯಕ್ರಮ ಭಾವಸ್ಪಂದನದಲ್ಲಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 7:32 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇವತ್ತಿನ ಭಾವಸ್ಪಂದನದಲ್ಲಿ ನಾವು ಕೇಳ್ತಾ ಇರೋದು ಪುತಿನ ಅವರ ಹಾಡುಗಳನ್ನ, ಮತ್ತೆ ಅವರದೇ ಬಗ್ಗೆ ಒಂದಷ್ಟು ಮಾತುಗಳನ್ನ. ಪುತಿ ನರಸಿಂಹಾಚಾರ್ ಅವರು ಅವರ ಪ್ರವೃತ್ತಿಗೆ ತುಂಬಾ ಹತ್ತಿರವಾದ ವೃತ್ತಿಯನ್ನ ಮಾಡ್ತಾ ಇದ್ದವರು. ಇದು ತುಂಬಾ ಕಡಿಮೆ ಜನಕ್ಕೆ ಈ ಅವಕಾಶ ಸಿಗುವಂಥದ್ದು. ಕನ್ನಡ ವಿಶ್ವಕೋಶದ ಕಚೇರಿಯಲ್ಲಿ ಮತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಕನ್ನಡ ನಿಘಂಟಿನ ಸಂಪಾದಕರಾಗಿ 8 ವರ್ಷಗಳ ಕಾಲ ಕೆಲಸ ಮಾಡಿದವರು ಪುತಿನಾ ಅವರು. ಈ ಪುತಿನಾ ಅವರ ಸಾಹಿತ್ಯ ಕಾವ್ಯ ಏನಿದೆ, ನಾಟಕ, ಲಲಿತ ಪ್ರಬಂಧ, ಭಾವಪ್ರಬಂಧ, ಕಾವ್ಯಾರ್ಥ ಚಿಂತನೆ, ಹೀಗೆ ಅನೇಕ ರೀತಿಗಳಲ್ಲಿ ನಾವು ನೋಡಬಹುದು. ಆದರೆ ಅವರ ಬರವಣಿಗೆಯ ಎಲ್ಲ ಬಗೆಗಳಲ್ಲೂ ಹರಡಿಕೊಂಡಿರೋದು ಕವಿಯ ಮನಸ್ಸು ಮತ್ತು ಅದರ ದೃಷ್ಟಿಕೋನ. ಅವರ ಮೊದಲ ಕವಿತೆಗಳು ಕಿರಿಯ ಕಾಣಿಕೆ ಮತ್ತು ತಳಿರು ಅನ್ನೋ ಕವನ ಸಂಕಲನಗಳಲ್ಲಿ ಕಾಣಿಸ್ಕೊಂಡವು. ಪ್ರಬುದ್ಧ ಕರ್ನಾಟಕ, ಜಯ ಕರ್ನಾಟಕಗಳಂತಹ ಪತ್ರಿಕೆಗಳಲ್ಲೂ ಅವರು ಕಾಣಿಸ್ಕೊಂಡ್ರು. ಮಾಸ್ತಿ, BM ಶ್ರೀ, DVG ಹಿರಣ್ಣಯ್ಯನಂತವರ ಮಹನೀಯರ ಮೆಚ್ಚುಗೆಗೆ ಪಾತ್ರರಾದವರು ಪುತಿನಾ ಅವರು. ಅವರ ಮೊದಲ ಸಂಕಲನವಾದ ಹಣತೆ 1933 ಮಾಸ್ತಿಯವರ ಮುನ್ನುಡಿ ಜೊತೆಗೆ ಪ್ರಕಟ ಆಗತ್ತೆ. ಅದರ ಆದಮೇಲೆ ಮಾಂದಳಿರು, ಶಾರದಾಯಾಮಿನಿ, ಗಣೇಶ ದರ್ಶನ, ಹೃದಯ ವಿಹಾರಿ, ಹೀಗೆ ಅನೇಕ ಹೊಸ ಹೊಸ ಕವನ ಸಂಕಲನಗಳನ್ನು ಪ್ರಕಟಿಸ್ತಾರೆ ಪುತಿನಾ ಅವರು.

0: ವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. February 28 ಆರಂಭವಾದ ಈ ಯುದ್ಧದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ಧದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: शिक्षा की जीवन में भी जरूरत है, समाज जीवन में भी जरूरत है, इसको अंडर एस्टिमेट नहीं करना चाहिए.
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಪುತಿನ ಅವರ ಅನೇಕ ಕವನಗಳು ಕನ್ನಡ ಕಾವ್ಯಕ್ಕೆ ಶ್ರೀಮಂತಿಕೆಯನ್ನ ತಂದುಕೊಟ್ಟಿವೆ ಅನ್ನೋದು ಸಾಕಷ್ಟು ವಿದ್ವಾಂಸರು ಕೂಡ ಒಪ್ಪುವಂತ ಮಾತು. ಯದುಗಿರಿಯ ಮೌನ ವಿಕಾಸದಿಂದ ಶುರುವಾಗಿ ಸರ್ವರಿ ಸುಷುಮೆ ಎಂತಹ ನೂರಾರು ಕವಿತೆಗಳ ಕಾವ್ಯ ಸೌಂದರ್ಯವನ್ನ ಕೇವಲ ಮಾತುಗಳಲ್ಲಿ ಹಿಡಿದಿರೋದು ಸಾಧ್ಯವೇ ಇಲ್ಲ. ಪುತಿನ ಅವರ ಬಗ್ಗೆ ಮಾತಾಡುವಾಗ ಅಕೋಶ್ಯಾಮ ಅವಳೆ ರಾಧೆ ಹಾಡನ್ನ ಕೇಳೋಕೆ ಖಂಡಿತ ಮರೆಯೋಕೆ ಸಾಧ್ಯನೇ ಇಲ್ಲ ಹೇಳಿ ಅಲ್ವಾ. ಹೀಗೆ ಅಕೋಶ್ಯಾಮ ಅವಳೆ ರಾಧೆಯನ್ನ ನೆನಪಿಸ್ಕೊಂಡವರು ಸೌಭಾಗ್ಯ ರಾಜನ್ ಕುಂಟೆ ಅವರು. ಈ ಬೆಳಗಿನ ಹೊತ್ತಲ್ಲಿ ಈ ಹಾಡನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಎಷ್ಟು ಖುಷಿ ಕೊಡುತ್ತಲ್ವಾ ಅಂತ ಹೇಳಿದ್ದಾರೆ. ಅವರ ಈ ಕೋರಿಕೆಯ ಗೀತೆ ನಿಮ್ಮೆಲ್ರಿಗಾಗಿ ಪ್ರಸಾರ ಆಗ್ತಾ ಇದೆ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಭಾವಸ್ಪಂದನದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಪುತಿನ ಅವರ ಬಗ್ಗೆ.

ಸಮಯ 7:54 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಪುತಿನ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ಕವಿದೋಣಿಯ ಬಿನದ, ಮತ್ತೆ ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಶ್ರೀರಾಮ ಪಟ್ಟಾಭಿಷೇಕ, ಸತ್ಯಾಯನ ಹರಿಶ್ಚಂದ್ರ ಮತ್ತು ಜಾಹ್ನವಿ ಜೋಡಿಗೆ, ದೇವಿಗೆ ಮುಂತಾದ ನಾಟಕಗಳನ್ನು ರಚಿಸಿದವರು ಪುತಿನ ಅವರು. ಗೋಕುಲ ನಿರ್ಗಮನ ಮತ್ತು ಅಹಲ್ಯಗಳು ಅತ್ಯುತ್ತಮ ನಾಟಕಗಳ ಸಾಲಲ್ಲಿ ಪ್ರತಿಷ್ಠಿತವಾಗಿವೆ ಅಂತ ಹೇಳ್ಬೋದು. ಲೋಕಾಭಿರಾಮನಾದ ಶ್ರೀರಾಮನ ಅಸಾಧಾರಣ ವ್ಯಕ್ತಿತ್ವದ ಹೃದಯಂಗಮವಾದ ಪರಿಚಯವನ್ನು ಮಾಡಿಸು ಗೀತ ನಾಟಕ ಶ್ರೀರಾಮ ಪಟ್ಟಾಭಿಷೇಕಂ, ಪುತಿನ ಅವರ ರಾಮಾಚಾರ್ಯ ನೆನಪುಗಳು, ಧ್ವಜರಕ್ಷಣೆ, ರಥಸಪ್ತಮಿ, ಹೀಗೆ ಅನೇಕ ಪ್ರಕಟಣೆಗಳು ಅವರ ವಿಶ್ವ ಪ್ರಸಿದ್ಧಿಯನ್ನು ತೋರಿಸುತ್ತೆ. ಕನ್ನಡದ ಭಗವದ್ಗೀತೆ, ಮಹಾಪ್ರಸ್ಥಾನ, ಸಮಕಾಲೀನ ಭಾರತೀಯ ಸಾಹಿತ್ಯ, ಇವೆಲ್ಲವೂ ನಾವು ಓದಲೇಬೇಕಾಗಿರುವಂಥದ್ದು. ಪುತಿನ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರಾ.

ಕೇಂದ್ರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90ರ ವಸಂತ.

ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೀಗೆ ತುಂಬಾ ಪ್ರಸಿದ್ಧಿಯಲ್ಲಿದ್ದ ಒಬ್ಬ ಆಟಗಾರನನ್ನ, ಚೆಸ್ ಆಟಗಾರನನ್ನ ಯಾರೋ ಮಾಧ್ಯಮದವರು ಕೇಳಿದ್ರು ಇನ್ನೊಬ್ಬ ಆಟಗಾರನ ಬಗ್ಗೆ. ಎದುರಾಳಿಯ ಬಗ್ಗೆ ಕೇಳಿದಾಗ ಈ ಆಟಗಾರ, ಛೇ ಅವನ್ ಬಿಡ್ರಿ, ಏನಕ್ಕೂ ಲಾಯಕ್ಕಿಲ್ಲ ಅಂತ ಹೇಳ್ದ. ಅಯ್ಯೋ ಏನಕ್ಕೂ ಲಾಯಕ್ಕಿಲ್ವಾ ಅಂತ ಮನ್ಸಲ್ಲಿ ಅನ್ಕೊಂಡ ಎದುರಾಳಿ ಅವತ್ತಿನಲ್ಲೇ ಕೆಲಸ ಮಾಡಕ್ಕೆ ಶುರು ಮಾಡ್ದ. ಆದರೆ ಮಾತಾಡದೆ ಕೆಲಸ ಮಾಡಕ್ಕೆ ಶುರು ಮಾಡ್ದ. ಮುಂದೆ ಒಂದಿನ ಈ ಆಟಗಾರನ ಆ ಎದುರಾಳಿ ಸೋಲಿಸ್ದ. ಅಂದರೆ ಆಡದೆ ಮಾಡುವವನು ರೂಢಿಯೊಳಗುತ್ತಮನು ಅಂತ. ಆಡದೆ ಮಾಡುವವನು ರೂಢಿಯೊಳಗುತ್ತಮನು ಅನ್ನೋ ಮಾತನ್ನ ಜೊತೆಗೆ ಜೊತೆಗೆ ಸಾಗತ್ತೆ ಇವತ್ತಿನ ನಮ್ಮ ಹಲೋ ಕರ್ನಾಟಕ ಒಂದಷ್ಟು ಮಾತುಕತೆಯಲ್ಲಿ. ನಿಮ್ಮ ಜೊತೆಯಲ್ಲಿ ನಾನಿರ್ತೀನಿ ಮಧು ಚೈತ್ರ. ನಿಮ್ಮ ಮಾತುಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಆಡದೆ ಮಾಡುವವನು ರೂಢಿಯೊಳಗುತ್ತಮನು ಅಂತ ಮಾತಾಡ್ತಾ ಇದ್ವಿ. ನಮ್ಮ ಬದುಕಲ್ಲೂ ಅಷ್ಟೇ, ಗೆಲುವುಗಳು ನಮ್ಮನ್ನ ಅಹಂಕಾರಿಯಾಗಿಸ್ಬಾರ್ದು, ಟೀಕೆಗಳು ನಮ್ಮನ್ನ ಕುಗ್ಗಿಸ್ಬಾರ್ದು. ಸೋಳ್ಪಡೆಯ ಪಲಪ್ಪದು ಕಾಣ ಮಹಾಜಿರಂಗದುಳ್ ಅಂತ ಪಂಪ ಭಾರತದಲ್ಲಿ ಪಂಪ ಹೇಳ್ತಾರೆ. ಅಂದ್ರೆ ಯುದ್ಧದಲ್ಲಿ ಪ್ರತಿಯೊಬ್ಬರ ಸರದಿಯೂ ಬಂದೇ ಬರುತ್ತೆ ಅಂತ ಇದರ ಅರ್ಥ. ಆದ್ರಿಂದ ಯಾವ ನಮ್ಮ ಎದುರಾಳಿಯನ್ನು ಸಮಯಕ್ ಬಾರದೆ ಇರೋನು, ಕೆಲ್ಸಕ್ ಬಾರದೆ ಇರೋನು ಅಂತ ಹೇಳ್ಬಾರ್ದು, ಅವ್ರನ್ನ ಈಸಿಯಾಗಿ ತಗೊಳ್ಬಾರ್ದು. ನಮ್ಮ ಕೆಲಸ ನಾವು ಸರಿಯಾಗಿ ಮಾಡ್ತಾ ಹೋಗ್ತಾ ಇರಬೇಕು. ಸಮಯ 8:48. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 8:55 ಆಗ್ತಾ ಇದೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇದಾಗಿತ್ತು ಇವತ್ತಿನ ಹಲೋ ಕರ್ನಾಟಕ. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश।
1: अपने से ऊपर का जो स्टूडेंट है, हमसे ज्यादा होशियार है, उसको कहो मैं 5-10 मिनट मेरे साथ बैठो, मुझे बताओ मैं ये सोच रहा हूँ ठीक है क्या, तुम करेक्ट करो।
0: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे। अधिक जानकारी के लिए www.ncpcr.gov.in पर लॉगिन करें।
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಒಂಬತ್ತು ಗಂಟೆ ಒಂದು ನಿಮಿಷ ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜಾತಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: FM ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
8: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಯಾರ್ಸ್, ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸಖತ್ ಸಾಂಗ್ಸ್, ನಿಮ್ಮಿಷ್ಟದ ಹಾಡುಗಳಿಗೆ ಪ್ರೀತಿಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಸಖತ್ ಸಾಂಗ್ಸ್ ಅಲ್ಲಿ ಈ ಹಾಡನ್ನು ನಮಗೆ ಪ್ರಸಾರ ಮಾಡಿ ಅಂತ ಸಾಕಷ್ಟು ಜನರ ರಿಕ್ವೆಸ್ಟ್ ಈಗಾಗಲೇ ನಮಗೆ ತಲುಪಿದೆ. ಸೌಭಾಗ್ಯ ರಜನ್ ಕುಂಟೆಯಿಂದ, ಮತ್ತೆ ಜೊತೆಗೆ ಶಿರಾದಿಂದ ತೇಜಸ್ವಿನಿ ಜನಕುಂಟೆ, ಭೂಪ ವೆಂಕಟೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಧರ್ಮಣ್ಣ ದನ್ನಿ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲತೆಯಲ್ಲಿ, ಮತ್ತೆ ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಪ್ರಸಾದ್ ಕೆಸರಮಡು ಸಂದೇಶನ ಕಳಿಸಿದ್ದಾರೆ. ಅವರ ಜೊತೆಗೆ ಚಾಮರಾಜಪೇಟೆಯಿಂದ ಅದಿತಿ ಸಿಂಗ್, HB ಜಯರಾಮ್ ನಾಗರತ್ನ ರಾಜಾಜಿನಗರದಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ಅಗ್ರಹಾರ ಲೇಔಟ್ ಇಂದ ತನ್ವಿ ಸಿಂಚನ ಅವರ ಹಾಡಿನ ರಿಕ್ವೆಸ್ಟ್ ಕೂಡ ನಮಗೆ ತಲುಪಿದೆ. ನಿಮ್ಮ ಹಾಡನ್ನು ನೀವು ಕೇಳಬೇಕು ಅಂದ್ರೆ ಖಂಡಿತ ನಿಮ್ಮ ಸಂದೇಶ ನಮಗೆ ತಲುಪಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

ಸಮಯ 9:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ದುಡಿಯೋ ಹೆಣ್ಮಕ್ಕಳು ಮೂರು ಹೊಣೆಗಾರಿಕೆಯನ್ನ ನಿರ್ವಹಿಸಬೇಕು, ಮನೆಯಲ್ಲಿ ಗೃಹಿಣಿಯಾಗಿ, ಆಫೀಸಲ್ಲಿ ನೌಕರಳಾಗಿ, ಮಕ್ಕಳಿಗೆ ಪೋಷಕಿಯಾಗಿ. ಅವಳಿಗೂ ಇರೋದು 24 ಗಂಟೆಗಳು ಮಾತ್ರ, ಸಿಗೋ ಸಮಯನ ಮೂರು ಭಾಗಗಳಾಗಿ ವಿಂಗಡಿಸಿ ಇಷ್ಟೆಲ್ಲ ಕಷ್ಟಪಡ್ತಾರಲ್ವಾ ಹೆಣ್ಮಕ್ಕಳು. ವಾಸ್ತವವಾಗಿ ಅವರು ಅದನ್ನ 4 ಭಾಗಗಳಾಗಿ ವಿಂಗಡಿಸ್ಕೊಂಡ್ರೆ ಅಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ. ಇನ್ನೊಂದು ಭಾಗ ಯಾರಿಗೆ ಅಂತೀರಾ? ಹೇಳ್ತೀನಿ, ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 9:16 ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಹೇಳಿದವರು ಮಂಡಿಕಲ್ ಕೃಪಾ, ಮತ್ತೆ ಒಂದು ಹಾಡು ಪ್ಲೀಸ್ ಅಂತ ಮಳವಳ್ಳಿ ತಾಲೂಕಿನಿಂದ ಕಿಶನ್ ರೋಷನ್, ಶೋಭಾರಾಣಿ ಹೋಬಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರುಮಡಿ, ಬಿಂದು ಪ್ರಕಾಶ್ ಕೌಸಲ್ಯ ಬನಶಂಕರಿಯಿಂದ, ಮತ್ತೆ ಶಿರಾಯಿಂದ ತೇಜಸ್ವಿನಿಯವರ ಸಂದೇಶ ಕೂಡ ತಲುಪಿದೆ. ಜೊತೆಗೆ ಒಂದು ಹಾಡನ್ನ ಕೇಳಿಸ್ರಿ ಪ್ಲೀಸ್ ಅಂತ ಸೌಭಾಗ್ಯ ಅವರು ಸಂದೇಶನ ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂಯಿಂದ, ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿಂದ, ಮತ್ತೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಅವರೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

9:30 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಎಂ ಆರ್ ಶ್ರೀಕಂಠನ ಗ್ರಹಾರ ಮೈಸೂರಿಂದ ನಮಗೋಸ್ಕರವಾದ ಹಾಡನ್ನು ಪ್ರಸಾರ ಮಾಡಿ ಅಂತ ಲತಾ ದಿನೇಶ್ ಗಂಗಣ್ಣನಹಳ್ಳಿಯಿಂದ ಕೇಳಿದ್ದಾರೆ. ಷಣ್ಮುಖ ಹಳೆಬಿಯತ್ತಿಯಿಂದ ಮತ್ತೆ ನಮಸ್ತೆ ಒಂದು ಹಾಡು ಪ್ಲೀಸ್ ಅಂತ ಶ್ರವಂತ್ ಚಿತ್ರದುರ್ಗದಿಂದ ಕೇಳಿದ್ದಾರೆ. ಟಿ ಎ ಶ್ರೀಧರ್ ಪನ್ನಗ ಅವರು ಮುಧಾಳ ತಾಲೂಕಿನ ಅಕ್ಕಿಮರಡಿ ವಿಠಲ್ ಕುಂಬಾರ್ ಅವರು, ಜೊತೆಗೆ ಸದಾನಂದ ಬಂಟ್ವಾಳ ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಮಹೇಶ್ ಮಂಡ್ಯದಿಂದ, ಮೂರ್ತಿ ಕಲ್ಲಹಳ್ಳಿಯಿಂದ, ಗಾಂಧಿನಗರ ಅನುಷಾ ಅವರ ಸಂದೇಶ ತಲುಪಿದೆ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರದಿಂದ ಸಂದೇಶನ ಕಳಿಸಿ ಒಂದು ಹಾಡು ಪ್ಲೀಸ್ ನಮಗೋಸ್ಕರ ಅಂತ ಕೇಳಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಪ್ರಸಾರ ಆಗತ್ತೆ. ನೀವು ಕೂಡ ನಿಮ್ಮ ಹಾಡನ್ನು ನಮಗೆ ಕೇಳಬಹುದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ 9:46 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಾಕಷ್ಟು ದುಡಿಯೋ ಹೆಣ್ಮಕ್ಕಳು ಅವರ ಅಮ್ಮನ ಮನೆಯಲ್ಲಿದ್ದಾಗ ರಾಜಕುಮಾರಿಯರೇ ಆಗಿರ್ತಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, 3 ಭಾಗಗಳಾಗಿ ವಿಂಗಡಿಸ್ತಾರೆ ಹೆಣ್ಮಕ್ಕಳು ಅವರ ಸಮಯನ. ಒಂದು ಆಫೀಸ್ಗೆ, ಇನ್ನೊಂದು ಮನೆಯಲ್ಲಿ ಗೃಹಿಣಿಯಾಗಿ, ಇನ್ನೊಂದು ತಾಯಿಯಾಗಿ ಅಂತ. ಆದರೆ 4ನೇ ಭಾಗ ತನಕ್ ತಾನು ತಗೊಳ್ಬೇಕು ಅನ್ನೋದನ್ನೇ ಮರ್ತೋಗ್ಬಿಡ್ತಾರೆ ಹೆಣ್ಮಕ್ಳು. ಎಷ್ಟೋ ಜನ ಪೇರೆಂಟ್ಸ್ ಮುಂದೆ ಮಾಡೋದು ಇದೇ ಇರುತ್ತೆ, ಇವಾಗ ಹಾಯಾಗಿರಲಿ ಬಿಡು ಅಂತ ಹೆಣ್ಮಕ್ಳನ್ನು ಆರಾಮಾಗಿರಿಸ್ತಾರೆ. ಹೀಗಾಗಿ ಅವರ ಬದುಕಿನ ಬಹುತೇಕ ಸಮಯ ಅವ್ರಿಗೋಸ್ಕರ ಮೀಸಲಿಟ್ಕೊಂಡಿರ್ತಾರೆ ಹಿಂದೆ ಅಂತ ಅಂದ್ಕೊಂಡಿರ್ತಾರೆ. ಅವರ ಓದು, ಅವರ ಖುಷಿ, ಅವರ ಫ್ರೆಂಡ್ಸ್ ಹೀಗೆ ಸಾಕ್ತಾ ಇರುತ್ತೆ. ಇನ್ನೊಂದಿಷ್ಟು ಮಾತುಕತೆ ನಡೆಯುತ್ತೆ ಇದರ ಬಗ್ಗೆನೆ. ಮೌನೇಶ್ ಜೀವರ್ಗಿ ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ. ಶಿವಶಂಕರ್ ವೇದಾವತಿ, ತನ್ಮಯ ಆನೇಕಲಿಂದ, ಪ್ರಜ್ಞಾ ಭಟ್ ಭರತನಹಳ್ಳಿಯಿಂದ, ಜೊತೆಗೆ ಹನುಮಂತೇಗೌಡ ಹಾಡ್ಲಿಯಿಂದ ಕಿಗ್ಗಾದಿಂದ, ಸಹನಾನಂದ ಕಿಶೋರ್ ಅವರ ಸಂದೇಶ ತಲುಪಿದೆ, ಚಂದನ ಚಿತ್ರದುರ್ಗದಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ, ಒಂದು ಹಾಡು ಬೇಕು ಅಂತ ಕೇಳಿದ್ದಾರೆ. ಮತ್ತು ಶ್ರೀಕಾಂತ್ ಪೂಜಾರ್ ಅವರ ಸಂದೇಶ ತಲುಪಿದೆ, ಮಾದನಹಿಪ್ಪರಗಿಯಿಂದ ಮಲ್ಲಪ್ಪ ಭದ್ರೆ, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ನಮಗೋಸ್ಕರ ಒಂದು ಹಾಡು ಕೇಳಿಸಿ ಅಂತ ಹೇಳಿರೋರಲ್ಲಿ ಸಖತ್ ಸಾಂಗ್ಸಲ್ಲಿ ಒಂದು ಹಾಡು ಪ್ಲೀಸ್ ಅಂತ, ಬಸವರಾಜು ಸಿರುಗುಪ್ಪದಿಂದ, ಗೌರಮ್ಮ ಅವರು ಮತ್ತೆ ಒಂದು ಹಾಡು ಪ್ಲೀಸ್ ಅಂತ, ಚಂದ್ರಿಕಾ ನೇರಲಗುಂದಿಯಿಂದ ರೇಣುಕಾ ರವಿ ಅವರು ಸಂದೇಶ ಕಳಿಸಿದ್ದಾರೆ. ಚದಾನಂದ್ ಅವರು ಟಿ ಬಿ ಸರ್ಕಲ್ ನಾಗೇಂದ್ರ ತಾವರಿಕೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ಮುಂದಿನ ಹಾಡು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 9:56 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ಲು 101.3. ಶಿವಲೀಲಾ ತೇಲಿ ಅವರು ಸಂದೇಶ ಕಳಿಸಿದರೆ, ಜೊತೆಗೆ ಒಂದು ಹಾಡು ನಮಗೋಸ್ಕರ ಪ್ಲೀಸ್ ಅಂತ. ಗಂಗಾಧರ್ ಟೇಲರ್ ಅವರು ಜೊತೆಗೆ ಮುಧಾಳ ಅಕ್ಕಿ ಮರಡಿಯಿಂದ, ವಿಠಲ್ ಕುಂಬಾರ್ ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ, ಸಂಪತ್ ಲಕ್ಷ್ಮಿ ಅವರು ಕೂಡ ಸಂದೇಶ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾಗೇಶ್ ದೀಪ ಋತ್ವಿಕ್, ಗಂಗಾನಗರದ ರೇಖಾ ರವಿಕುಮಾರ್ ಅವರು ಜೊತೆಗೆ ಮಂಜುಳಾ ಮುನಿಯಪ್ಪ ಅವರ ಸಂದೇಶ ಕೂಡ ತಲುಪಿದೆ. ಕೆಂಪರಾಜು ಮೈಸೂರಿಂದ ಸಂದೇಶ ಕಳಿಸಿದ್ದಾರೆ, ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಸಕ್ಕತ್ ಸಾಂಗ್ಸ್ ಅಲ್ಲಿ ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಾಧು ಜೈತ್ರ, ಮತ್ತೆ ವಾಪಸ್ ಆಗ್ತೀನಿ 10:00, ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲು 101.3.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸಮಯ 10:01 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತಿನ ವಿಶೇಷ ವಿಷಯ ಏನು ಹೇಳ್ತೀನಿ, ಒಂದ ಹಾಡಿನ ನಂತರ ಕೇಳ್ತಾರಿ. ಕನ್ನಡ ಕಾಮನ ಬಿಲ್ಲು 101.3.

ಹತ್ತು ಗಂಟೆ ಆರು ನಿಮಿಷ ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಕನ್ನಡದ ಅತ್ಯುತ್ತಮ ಆಕ್ಷನ್ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಕ್ಷನ್ ಉತ್ತೇಜಕ ಚಿತ್ರಗಳು. ಕನ್ನಡ ಚಿತ್ರೋದ್ಯಮ ಸಾಕಷ್ಟು ವರ್ಷಗಳಲ್ಲಿ ಬಿಡುಗಡೆ ಮಾಡಿರುವ ಹಲವಾರು ಚಿತ್ರಗಳಿಂದ ನಮ್ಮನ್ನ ರಂಜಿಸಿವೆ. ವಾಣಿಜ್ಯವಾಗಿ ಜೊತೆಗೆ ಮನೋರಂಜನೆಯಿಂದ ಕೂಡ ಆಕ್ಷನ್ ಸಿನಿಮಾಗಳು ತುಂಬ ದೊಡ್ಡ ಪಾತ್ರವನ್ನು ವಹಿಸಿದೆ ಅಂದರೆ ಸುಳ್ಳಲ್ಲ. ಇದೇ ಚಿತ್ರಗಳ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ 10:13. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. 1978 ಬಿಡುಗಡೆಯಾದ ಚಿತ್ರ ಶಂಕರ್ ಗುರು, ಡಾಕ್ಟರ್ ರಾಜ್ಕುಮಾರ್, ಕಾಂಚನಾ, ಜಯಮಾಲಾ ಮತ್ತೆ ಪದ್ಮಪ್ರಿಯಾ ಅವರ ಅಭಿನಯದ ಲವ್ ಮಿ ಆರ್ ಹೇಟ್ ಮಿ ಹಾಡಿನವರೆಗಿನ ಎಲ್ಲ ಅದ್ಭುತ ಸಾಹಸ ದೃಶ್ಯಗಳಿಂದ ಈ ಚಿತ್ರ ಕನ್ನಡ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದಿತ್ತು. ಈ ಚಿತ್ರ ಕುಟುಂಬದಿಂದ ಬೇರ್ಪಟ್ಟ ವ್ಯಕ್ತಿ ಮತ್ತೆ ಅವನ ಮಗನ ಜೊತೆಗಿನ ವಾಪಸ್ ಮಿಲನಕ್ಕೆ ಕಾರಣವಾಗುವ ಘಟನೆಗಳನ್ನು ಅನುಸರಿಸುತ್ತೆ. ಇದು ಸಾಕಷ್ಟು ರೋಮಾಂಚಕ ದೃಶ್ಯಗಳು ಮತ್ತು ಹಾಸ್ಯ ಪ್ರಣಯದಿಂದ ತುಂಬಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯುತ್ತಮ ಆಕ್ಷನ್ ಚಿತ್ರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿರೋ ಈ ಚಿತ್ರವನ್ನು ಹಿಂದಿಯಲ್ಲಿ ಅಮಿತಾಭ್ ಬಚ್ಚನ್ ನಾಯಕರಾಗಿ ಮತ್ತು ತಮಿಳಿನಲ್ಲಿ ಶಿವಾಜಿ ಗಣೇಶನ್ ನಾಯಕರಾಗಿ ಪಾತ್ರವನ್ನು ವಹಿಸಿಕೊಂಡ್ರು. ನಾವು ಮಾತಾಡ್ತಾ ಇರೋದು ಹೌದು ಇದೇ ಶಂಕರ್ ಗುರು ಚಿತ್ರದ ಬಗ್ಗೆ.

ಸಮಯ 10:23. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇವತ್ತು ಕನ್ನಡದ ಆಕ್ಷನ್ ಚಿತ್ರಗಳ ಬಗ್ಗೆ, ಸಾಹಸಮಯ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಿಂಹದ ಮರಿ ಸೈನ್ಯ 1981 ಬಿಡುಗಡೆಯಾದ ಚಿತ್ರ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಸಾಹಸಮಯ ಚಿತ್ರ ಸಿಂಹದ ಮರಿ ಸೈನ್ಯ. ಅರ್ಜುನ್ ಸರ್ಜಾ, ಅಮರೀಶ್ ಪುರಿ, ಮಾಸ್ಟರ್ ಭಾನುಪ್ರಕಾಶ್, ಮಾಸ್ಟರ್ ಬಿ ಆರ್ ಪ್ರಸನ್ನ ಕುಮಾರ್, ಇಂದಿರಾ, ರೇಖಾ, ಮಾಸ್ಟರ್ ಟಿ ಎನ್ ದಿನೇಶ್ ಬಾಬು, ಹೀಗೆ ಅನೇಕರ ಮಾಸ್ಟರ್ಗಳ ಸಾಲು ಇಲ್ಲಿತ್ತು. ಸುಂದರ್ ಕೃಷ್ಣ ಅರಸ್ ಮತ್ತು ಅಮರೀಶ್ ಪುರಿ ಅವರು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈ ಚಿತ್ರವು ಬಾಲ ಕಲಾವಿದನಾಗಿ ಅರ್ಜುನ್ ಅವರ ಚೊಚ್ಚಲ ಪ್ರವೇಶವನ್ನು ಗುರುತಿಸಿತ್ತು. ಅಪಹರಿಸಿದ ಮಕ್ಕಳನ್ನು ವಾಪಸ್ ತರಕ್ಕೆ ಕಾಡಿಗೆ ಹೋಗೋ ಧೈರ್ಯಶಾಲಿ ಮಕ್ಕಳ ಗುಂಪಿನ ಕಥೆಯನ್ನು ಈ ಚಿತ್ರ ಹೊಂದಿದೆ. ಚಿತ್ರದಲ್ಲಿರೋ ಪ್ರಮುಖ ಸಾಹಸ ದೃಶ್ಯಗಳಲ್ಲಿ ಅರ್ಜುನ್ ಸರ್ಜಾ ನೆಲದಿಂದ 500 ಎತ್ತರದ ಹೆಲಿಕಾಪ್ಟರ್ ಅನ್ನು ಹತ್ತೋದು ಒಂದು. ಚಲಾಪಲಿ ಸತ್ಯಂ ಈ ಚಿತ್ರಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡಿದ್ದಾರೆ.

ಸಮಯ 10:32 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಿನಿಚಟ್ಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಕನ್ನಡದ ಸಾಹಸಮಯ ಚಿತ್ರಗಳ ಆಕ್ಷನ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು 1987 ಬಿಡುಗಡೆಯಾದ ಚಿತ್ರ ಹುಲಿ ಹೆಬ್ಬುಲಿ. ಈ ಚಿತ್ರ ಈ ಒಬ್ಬ ಮನುಷ್ಯ ಅವನ ನೆನಪನ್ನ ಸ್ಮರಣ ಶಕ್ತಿಯನ್ನ ಕಳ್ಕೊಂಡ ಆದ್ಮೇಲೆ ಅವನು ಮಾಡಿದ ಅಪರಾಧಗಳಿಗೆ ಶಿಕ್ಷೆಗೆ ಗುರಿಯಾಗೋ ಮುಗ್ಧ ವ್ಯಕ್ತಿಯ ಕಥೆಯನ್ನ ಹೇಳುತ್ತೆ. ಈ ಚಿತ್ರವನ್ನ 1987 ವಿಜಯ್ ನಿರ್ದೇಶಿಸಿದ್ರು, ಮತ್ತೆ ಶಂಕರ್ ನಾಗ್ ಹಾಗೆ ಟೈಗರ್ ಪ್ರಭಾಕರ್ ಕೂಡ ಮುಖ್ಯ ಪಾತ್ರಗಳಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು.

10:39 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲು 101.3. ಕಡಿಪುಡಿ ಸಿನಿಮಾನ ಮತ್ತೆ ದುನಿಯಾ ಸಿನಿಮಾನ ಈ ಸಮಯದಲ್ಲಿ ನೆನಪಿಸ್ಕೊಳ್ದೇ ಇರೋಕ್ ಸಾಧ್ಯನೇ ಇಲ್ಲ. ಕಡಿಪುಡಿ ಅತ್ಯುತ್ತಮ ಆಕ್ಷನ್ ಚಿತ್ರಗಳಲ್ಲಿ ಒಂದು, ಅದರಲ್ಲೂ ಜೋಗಿ ಕೂಡ ಅತ್ಯುತ್ತಮ ಆಕ್ಷನ್ ಚಿತ್ರಗಳ ಸಾಲಿನಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂಥದ್ದು. ಕಡ್ಡಿಪುಡಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಪಂಡಿತ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು. ಈ ಚಿತ್ರ ಇಷ್ಟವಲ್ಲದೆ ಭೂಗತ ಲೋಕಕ್ಕೆ ಪ್ರವೇಶಿಸೋ ಗೂಂಡ ಒಬ್ಬನ ಬಗ್ಗೆ, ಆದರೆ ಅದಾದಮೇಲೆ ಅದನ್ನೆಲ್ಲ ಬಿಟ್ಟು ಅಪರಾಧವನ್ನು ಕೊನೆಗೊಳಿಸಿ ಒಂದು ಸರಿಯಾದ ಜೀವನವನ್ನು ನಡೆಸೋಕ್ಕೆ ಪ್ರತಿಜ್ಞೆ ಮಾಡೋ ಬಗ್ಗೆ. ಆದರೆ ಅವನ ಭೂತಕಾಲ ಅವನನ್ನು ಮುಟ್ಟತೆ, ಮತ್ತೆ ಅದರ ಜೊತೆಗೆ ಪ್ರೇಕ್ಷಕರಿಗೆ ಸಾಕಷ್ಟು ಒಳ್ಳೆ ಅದ್ಭುತವಾದ ಆಕ್ಷನ್ನ ಸನ್ನಿವೇಶಗಳನ್ನು ಕೊಡುವಂತಹ ಚಿತ್ರ

10:48 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾವು ಕನ್ನಡದ ಆಕ್ಷನ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಉಗ್ರಂ ಸ್ಯಾಂಡಲ್ವುಡ್ನ ಅತ್ಯುತ್ತಮ ಆಕ್ಷನ್ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು. ಆಕ್ಷನ್ ಥ್ರಿಲ್ಲರ್ ಪ್ರಕಾರದಲ್ಲಿ ಒಂದಷ್ಟು ಮಾನದಂಡಗಳು ಇದೇ ಇರುತ್ತೆ. ಪ್ರಶಾಂತ್ ನೀಲ್ ನಿರ್ದೇಶನದ ಮತ್ತೆ ಶ್ರೀಮುರಳಿ ಜೊತೆಗೆ ಹರಿಪ್ರಿಯಾ ನಟಿಸಿದ ಈ ಚಿತ್ರ ಟೋಕಿಯೋದಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಚಿತ್ರ. ಯುಎಸ್ಎ, ಯುಕೆ ಮತ್ತೆ ಆಗ್ನೇಯ ಏಷ್ಯಾದಲ್ಲಿ ಉತ್ತಮ ಪ್ರದರ್ಶನ ಕಂಡಂತಹ ಚಿತ್ರ ಉಗ್ರಂ. 100 ದಿನಗಳು ಓಡಿದಂತಹ ಚಿತ್ರ ಇದು. ಪ್ರೇಕ್ಷಕರನ್ನ ಆಕರ್ಷಿಸಿದ ಚಿತ್ರ ಅಂತ ಹೇಳಬಹುದು. ಇನ್ನು 2018 ಈ ತೆರೆಗೆ ಬಂದ ಚಿತ್ರ ಟಗರು. ಸ್ಯಾಂಡಲ್ವುಡ್ನ ಅತ್ಯುತ್ತಮ ಅಪರಾಧ ಆಕ್ಷನ್ ಚಿತ್ರಗಳಲ್ಲಿ ಒಂದು ಅಂತ ಹೇಳಬಹುದು. ಶಿವರಾಜ್ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಈ ಚಿತ್ರ ದುನಿಯಾ ಸೂರಿ ನಿರ್ದೇಶಿಸಿ ಬರೆದಿದ್ದು ಒಳ್ಳೆ ಅತಿದೊಡ್ಡ ವಾಣಿಜ್ಯ ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಒಂದು. ಕೆಪಿ ಶ್ರೀಕಾಂತ್ ನಿರ್ಮಾಣ ಮಾಡಿದ ಈ ಚಿತ್ರಕ್ಕೆ ಚರಣ್ ರಾಜ್ ಸಂಗೀತ ಕೊಟ್ಟಿದ್ರು. ಕೀನ್ಯಾ ಮತ್ತು ಜಪಾನ್ನಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಚಿತ್ರ ಟಗರು ಆಗಿತ್ತು. ಟಗರು ಶಿವರಾಜ್ಕುಮಾರ್, ದೇವರಾಜ್ ಮತ್ತೆ ಧನಂಜಯ್, ವಸಿಷ್ಠ ಸಿಂಹ, ಮನ್ವಿತಾ ಮತ್ತೆ ಭಾವನಾ ಈ ಚಿತ್ರದಲ್ಲಿ ನಟಿಸಿದ್ರು. ಪೊಲೀಸರು ಮತ್ತೆ ಭೂಗತ ಲೋಕದ ನಡುವಿನ ಘರ್ಷಣೆಯ ಕುರಿತಾದ ಈ ಚಿತ್ರ ಧನಂಜಯ್ ಮತ್ತೆ ವಸಿಷ್ಠ ಸಿಂಹ ಅವರ ಅಭಿನಯಕ್ಕೆ ಭಾರೀ ಮನ್ನಣೆಯನ್ನ ಕೊಟ್ಟಿತ್ತು ಅಂದ್ರೆ ಅದು ಸುಳ್ಳಲ್ಲ.

ಸಮಯ 10:55. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಕನ್ನಡದ ಆಕ್ಷನ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತಿನ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಇನ್ನು ಕೊನೆಯದಾಗಿ ನಾವು ನೆನಪಿಸ್ಕೊಳ್ಳೇಬೇಕಾಗಿರುವಂತಹ ಇನ್ನೊಂದು ಸಿನಿಮಾ ಅಂದ್ರೆ ಅದು KGF, ಪ್ರಶಾಂತ್ ನೀಲ್ ನಿರ್ದೇಶನದ ಮತ್ತೆ ಯಶ್ ಜೊತೆಗೆ ಶ್ರೀನಿಧಿ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ ಚಿತ್ರ KGF. ಯಶ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂತಾನೆ ಹೇಳ್ಬಹುದು KGF ಚಿತ್ರನ. KGF ಬರೀ ಯಶ್ಗೆ ಮಾತ್ರ ಅಲ್ಲದೆ ಇಡೀ ಸ್ಯಾಂಡಲ್ವುಡ್ ಅಲ್ಲಿ ಒಂದು ದೊಡ್ಡ ಬ್ರೇಕ್ ತಗೊಂಡಂತಹ ಚಿತ್ರ, ಭಾರತದಾದ್ಯಂತ ಭಾರಿ ಸಂಚಲನ ಮೂಡಿಸ್ತು. ಈ ಚಿತ್ರ 5 ಭಾಷೆಗಳಲ್ಲಿ ಬಿಡುಗಡೆ ಆಯಿತು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಜೊತೆಗೆ ಭಾರೀ ಯಶಸ್ವಿಯಾದ ಚಿತ್ರ. ಹೀಗಾಗಿ ಈ ಸಾಧನೆ ಮಾಡಿದ ಮೊದಲ ಕನ್ನಡ ಚಿತ್ರ ಇದು ಅಂತ ಹೇಳಬಹುದು. ತುಂಬ ಕ್ರೂರ, ತುಂಬ ದಮನ, ಈ ಎಲ್ಲದರ ವಿರುದ್ಧ ಬಂಡೆದ್ದ ದೀನ ದಲಿತರ ಭರವಸೆಯ ಸಂಕೇತವಾದ ಚಿತ್ರ ಇದಾಗಿತ್ತು ಅಂತ ಹೇಳಬಹುದು. ಸಮಯ 10:57. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇನ್ನೇನು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

0: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 11 ಗಂಟೆ. ಇದು ಮಂಗಳವಾರದ ಮಂಗಳಕರ ಸಮಯ. ಆಪ್ಕಿ ಪಸಂದ್ ನಿಮ್ಮಿಷ್ಟದ ಹಾಡುಗಳ ಪ್ರಸಾರ. ಯಾವ ಚಿತ್ರದ ಯಾವ ಗೀತೆ, ಅದು ವಿಶೇಷವಾಗಿ ಬಾಲಿವುಡ್ನ ಹಳೆಯ ಚಿತ್ರಗೀತೆಗಳನ್ನ ನೀವು ಕೇಳಲು ಬಯಸ್ತೀರಾ, ನಮಗೆ ರಿಕ್ವೆಸ್ಟ್ ಕಳಿಸ್ಕೊಡ್ಬಹುದು. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮಿಷ್ಟದ ಹಾಡುಗಳ ಪ್ರಸಾರದ ಆಪ್ಕಿ ಪಸಂದ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಇದು ನಿಮಿಷದ ಹಾಡುಗಳ ಪ್ರಸಾರ ಆಪ್ ಕಿ ಪಸಂದ್. ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಸುಧಾ ಕಿ ಹಳ್ಳಿ ಬೆಂಗಳೂರಿನಿಂದ, ನಮಗೊಂದು ಹಾಡಬೇಕು ಅಂತ. ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ರಿ. ದಿವಾಕರ್ ಶೆಣೈ ಮೂಡುಬಿದ್ರೆ, ಎನ್ನ ಪ್ರಸಾದ್ ರಾಜಾಜಿನಗರ್ ಅವರೊಟ್ಟಿಗೆ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸಂದೇಶವನ್ನು ಕಳಿಸಿದರೆ. ನೇತ್ರಾ ಕೆಂಗೇರಿಯಿಂದ ಸುಭಾನ್ ಗೌರಿ ಹಂಪಸಾಗರ, ಹಾಗೂ ಪಾರ್ವತಿ ಮೋಹನ್ ಕುಮಾರ್ KHB ಕಾಲೋನಿ ದಾವಣಗೆರೆ, ಅನಿಲ ಭೀಷಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ್, ಹಾಗೂ ಇವರ ಹೆಸರೇನು, ಹನುಮಂತೇಗೌಡ ಹಾಡ್ಲಿ, ಕಿಶನ್ ರೋಷನ್ ಶೋಭಾರಾಣಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹರೀಶ್ ಮಲೇಶ್ವರದಿಂದ ರಘುನಾರಾಯಣ್ ಬೆಂಗಳೂರು ಸಂದೇಶವನ್ನು ಕಳಿಸಿ ತಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಈ ಕ್ಷಣ ನಿಮ್ಮಿಷ್ಟದ ಕನ್ನಡ ಅಲ್ಲ ಬಾಲಿವುಡ್ ಸೂಪರ್ ಹಿಟ್ ಆಗಿರ್ಬೋದು, ನಿಮ್ಗಿಷ್ಟ ಆಗಿರಬಹುದು, ನಿಮ್ಗಿಷ್ಟ ಆದವ್ರಿಗೆ ಇಷ್ಟ ಆಗಿರುವಂಥ ಹಾಡಾಗಿರ್ಬೋದು ನೀವು ಕೇಳೋದಿದ್ರೆ ನಮಗೆ ವಾಟ್ಸಪ್ ಮಾಡಿ 9489100103 ಯಾವ ಹಾಡು ಕೇಳಬೇಕು, ಯಾವ ಚಿತ್ರದ ಗೀತೆ, ಇಷ್ಟನ್ನು ಟೈಪ್ ಮಾಡಿ, ನಿಮ್ಮ ಚಂದದ ಹೆಸರು, ಊರಿನ ಹೆಸರೇನು, ಇದನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ನೀವೇ ಮೆಚ್ಚಿರುವ ನಿಮ್ಮಿಷ್ಟದ ಹಾಡುಗಳು ಆಪ್ ಕಿ ಪಸಂದ್.

ಹೇ ಮೇರೆ ಕಸಮಲ್ಲಿ, ಗೀತೆಯನ್ನು ಕೇಳ್ತಾ ಇದ್ದೀರಾ? ಇದು ನೀವೇ ಇಷ್ಟಪಟ್ಟಂತಹ ಗೀತೆ, ತೇರೆ ಮೇರೆ ಸಪ್ನೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಲಿರಸಿಸ್ಟ್ ನೀರಜ್ ಅವರು. ಇದಕ್ಕೂ ಮುನ್ನ ನೀವು ಗೀತೆಯನ್ನು ಕೇಳಿದ್ವಿ, ಎ ರಾತ್ ಫಿರ್ ನಾ ಆಯೇಗಿ, ಫಿಲ್ಮೊಲೋಗಿ ಕಭಿ ಮೊಹಮ್ಮದ್ ರಫಿ ಅವರ ದನಿಯಲ್ಲಿ, ಓ ಪಿ ನಯ್ಯರ್ ಅವರ ಸಂಗೀತ ಸಂಯೋಜನೆ, ಎಸ್ ಎಚ್ ಬಿಹಾರಿ ಅವರ ಸಾಹಿತ್ಯ ರಚನೆ. ಅದಕ್ಕೂ ಮುನ್ನ ಆರಂಭದಲ್ಲಿ ಕೇಳಿದ್ದು ಭೀಗಿ ರಾತ್ ಚಿತ್ರದ ಗೀತೆ, ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ದಿಲ್ಜೋನಾ ಗೀತೆ, ರೋಷನ್ ಅವರ ಸಂಗೀತ ಸಂಯೋಜನೆ, ಮಜ್ರು ಸುಲ್ತಾನ್ ಪುರಿ ಅವರ ಸಾಹಿತ್ಯ ರಚನೆ. ಮುಂದೆ ಆಪ್ಸೆ ಪ್ಯಾರ್ ಹುವಾ, ಅಬ್ರು ಅವರ ಅಬ್ರು ಸಿನಿಮಾದು, ಸೋನಿಕ್ ಓಮಿ ಅವರ ಸಂಗೀತ ಸಂಯೋಜನೆ, ಜಿ ಎಲ್ ರಾವಲ್ ಅವರ ಸಾಹಿತ್ಯ ರಚನೆಯಲ್ಲಿ, ಆಶಾ ಭೋಸ್ಲೆ ಅವರ ದನಿಯಲ್ಲಿ ಗೀತೆ ಮೂಡಿ ಬರಲಿದೆ. ನಿಮಗೆ ಈ ಕ್ಷಣ ಯಾವ ಗೀತೆಯನ್ನು ಕೇಳಬೇಕು? ಹಿಂದಿ ರೆಟ್ರೋ ಗೀತೆ ನಿಮಗೂ ಇಷ್ಟ, ನಿಮ್ಮವ್ರಿಗೂ ಇಷ್ಟ ಆದರೆ ಅದನ್ನು ನೀವು ಕೇಳಬಹುದು, ರೇಡಿಯೋ ಮೂಲಕ ಎಲ್ರಿಗೂ ಕೇಳಿಸ್ಬಹುದು. ಸಿಂಪಲ್ಲಾಗಿ ನಮಗೊಂದು ಸಂದೇಶವನ್ನು ಕಳಿಸ್ಕೊಡಿ, 9480901013 9401013 9401013

0: ಇದು ಆಪ್ಕಿ ಪಸಂದ್. ನೀವೇ ಇಷ್ಟಪಟ್ಟಿರುವಂತಹ ಕೇಳುವಂತಹ ಹಾಡುಗಳ ಪ್ರಸಾರ ಸಂದೇಶಗಳನ್ನ ಸಾಕಷ್ಟು ಜನ ಕಳಿಸ್ಕೊಡ್ತಾ ಇದ್ದಾರೆ. ಶ್ರೀನಿವಾಸ್ ಬೆಂಗಳೂರಿನಿಂದ, ಅದರ ಜೊತೆ ಜೊತೆಗೆ ನಮಗೂ ಒಂದು ಹಾಡು ಬೇಕು ಅಂತ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅಖಿಲ ಪ್ರಸಾದ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಅದರ ಜೊತೆಗೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹೀರಾಮಣಿ ವರ್ಮಾ, ಪಾರ್ಸಮಣಿ ವರ್ಮಾ ಮತ್ತು ಪುಷ್ಪೇಂದ್ರ ಮಣಿ ಅವರು ನೋಖಿಲಾಲ್ ಉತ್ತರಾಖಂಡದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಹೆಸರು ಸರಿಯಾಗಿ ಓದಿದ್ದೀನಿ ಅನ್ಕೋತೀನಿ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದರೆ, ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಕಾಡ್ರನಹಳ್ಳಿನ, ಸರ್ ಕನ್ನಡ ಹಾಡಲ್ಲ ಇದು, ಹಿಂದಿ ಚಿತ್ರಗೀತೆಗಳನ್ನು ನೀವು ಬೇಕಾದ್ರೆ ಕೇಳಬಹುದು. ಓವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದರೆ, ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶ ನಮ್ಮನ್ನ ತಲುಪಿದೆ. ನಿಮಗೆ ಈ ಕ್ಷಣ ಯಾವ ಹಿಂದಿ ರೆಟ್ರೋ ಗೀತೆಯನ್ನು ಕೇಳಬೇಕು ಅನ್ನಿಸ್ತಿದೆ, ನಮಗೆ ವಾಟ್ಸಪ್ ಮಾಡಿ 9480910013. ಇದು ಆಪ್ ಕಿ ಪಸಂದ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅನಾಮಿಕಾ ಚಿತ್ರದ ಬಾಹುಮೆ ಗೀತೆಯನ್ನು ಕೇಳಿದ್ವಿ. ಆಡಿ ಬಾಮನ್ ಅವರ ಸಂಗೀತ ಸಂಯೋಜನೆ, ಮಜ್ರು ಅವರ ಸಾಹಿತ್ಯ ರಚನೆ. ಮುಂದೆ ನಿಮಗಾಗಿ ನೀವೇ ಮೆಚ್ಚಿರುವಂತಹ ಗೀತೆ ಮೇರೆ ಜೀವನ್ ಸಾಥಿ, ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ. ಓ ಮೇರೆ ದಿಲ್ ಕೆ ಚಾಂದ್.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ರೆ ತಮ್ಮಿಷ್ಟದ ಹಾಡಿಗಾಗಿ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭಾದ್ರೆ ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಶಾಂತಾರಾಮ ಜೋಗುಪಾಳ್ಯ ಹಲಸೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅದರ ಜೊತೆ ಜೊತೆಗೆ ನಮಗೆ ಅನೇಕರು ಸಂದೇಶವನ್ನು ಕಳಿಸ್ತಾ ತಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ಛತ್ತೀಸ್ಗಢದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಲಕ್ಷ್ಮೀ ದೇವಿ ಹಾಗೂ ಜೋಗೇಶ್ ಪುರಿ. ಅದರ ಜೊತೆಗೆ ಹಿಂಪಲ್, ಮೀನಾಕ್ಷಿ, ನಿಶಾ, ತುಳಸಿ, ದಿಶಾ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಮಯ ಆಗಿದೆ 11:32. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM. ಆಪ್ ಕೀ ಪಸಂದ್, ನೀವೇ ಇಷ್ಟಪಟ್ಟಂತಹ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈ ಕ್ಷಣ ನೀವು ಬಾಲಿವುಡ್ನ ಯಾವ ರೆಟ್ರೋ ಗೀತೆಯನ್ನು ಕೇಳಬೇಕು, ನಿಮ್ಮ ಮುದ್ದಾದ ಹೆಸರಿನೊಂದಿಗೆ ಟೈಪ್ ಮಾಡಿ ಕಳಿಸ್ಕೊಡಿ. ಯಾವ ಸಿನಿಮಾ, ಯಾವ ಗೀತೆ, ಇಷ್ಟು ಡೀಟೇಲ್ಸನ್ನು ಹಾಕಿ 9480901013ಗೆ ವಾಟ್ಸಪ್ ಮಾಡಿ. ಕೇಳ್ತಾರಿ, ಇದು ಆಪ್ ಕೀ ಪಸಂದ್.

ಹಸ್ರತ್ ಜೈಪುರಿಯವರ ಸಾಹಿತ್ಯ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ಸಂಯೋಜನೆ, ಲತಾ ದಿಂಗಿ, ಲತಾ ಮಂಗೇಶ್ಕರ್ ಅವರ ಕಂಠಸಿರಿಯಲ್ಲಿ ಮೈನೆ ದೇಖ ಗಗನಚಿತ್ತದ ಗೀತೆಯನ್ನು ಕೇಳಿದ್ವಿ. ಸಾಕಷ್ಟು ಜನ ತಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ, ನಮಗೂ ಹಾಡಬೇಕು ಅಂತ. ರಾಜರಾಜೇಶ್ವರಿ ನಗರದ ರಾಮರತ್ನ ಅವರು ಸಂದೇಶವನ್ನು ಕಳಿಸಿದರೆ, ರಾಜ ರಾಜೇಶ್ವರಿ ರಾಮ ರತ್ನ, ಅಬ್ಬಬ್ಬ ಏನು ಹೆಸರು, ಏನು ಊರು. ಸದಾ ಜೈ ಶ್ರೀ ಸುನೇಲ್ ರಾಜಾಜಿನಗರ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಶಶಿಧರ್ ಉತ್ತರಹಳ್ಳಿಯಿಂದ. ಹಾಗೂ ಮುನಿರಾಜು ಅರ್ಕೆರೆ ರಾಜಾನುಕುಂಟೆ ರಾಮಚಂದ್ರ ವಿ ಭಟ್ಟ ಹಿಂಡಲಕದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದರೆ, ಮಾದನ ಹಿಪ್ಪರಗಿಂದ ಶಿವಲಿಂಗಪ್ಪ ಭದ್ರೆ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಸಾಕಷ್ಟು ಜನ ನಿಮ್ಮಿಷ್ಟದ ಹಾಡನ್ನು ಕೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಇದು ನೀವು ಇಷ್ಟಪಟ್ಟಂತಹ ಗೀತೆಗಳ ಪ್ರಸಾರ. ಆಪ್ ಕೀ ಪಸಂದ್ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ್ವೆಲ್ತ್.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ

0: ಅಂದಿಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನಿಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಕ್ಷಣಗಳಲ್ಲಿ ಸಂದೇಶನ ಕಳಿಸ್ಕೊಟ್ಟಿದ್ದಾರೆ ದೇವಪ್ಪ ವಿ ಕೋಲಾರ ವೇಮಗಲ್ ಹೋಬಳಿ ರಾಜಕಲ್ಲಹಳ್ಳಿಯಿಂದ. ಅದರ ಜೊತೆ ಜೊತೆಗೆ ಸಾಕಷ್ಟು ಜನ ಇದುವರೆಗೂ ಸಂದೇಶವನ್ನು ಕಳಿಸಿಕೊಟ್ಟಿದೆ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದುವರೆಗೂ ನೀವು ಇಷ್ಟಪಟ್ಟಂತಹ ಗೀತೆಗಳನ್ನು ಕೇಳಿದ್ವಿ ಆಪ್ಕಿ ಪಸಂದ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದದ್ದು ನಿಮ್ಮ ರೇಡಿಯೋ ಗಣಪತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 12 ಗಂಟೆ, ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: Naughty boy. Ishq, ishq, ishq. Love master.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12ನ್ನು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿ ICN 1974ರಿಂದ ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳು

0: ಕೈಗೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ ತಿಂಗಳ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲಾ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆಗರಿಗೆ ದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ

0: ಕಾಲದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಎಕ್ಸಾಕ್ಟ್ಲಿ ರೈಟ್. ಆಕಾಶವಾಣಿ ಎಫ್ ಎಂ ರೇಬೋ 101.3 ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲಿನಲ್ಲಿ. ಈ ಹೊತ್ತಲ್ಲಿ ಯಾವ ಕಾರ್ಯಕ್ರಮ ಬರೋದು? ಎಸ್, ನವಿಲುಗರಿ. 12:06:59 ಈ ಹೊತ್ತಿನಲ್ಲಿ ಒಂದು ಮಹತ್ತರವಾದ ವಿಷಯವನ್ನು ಮಾತಾಡೋದಕ್ಕೆ ನಾನಿದ್ದೀನಿ ನಿಮ್ಮ ಜೊತೆ. ಒಂದು ವಿಷಯ ಇದೇನು ಗೊತ್ತಾ, ಇದು ಆಧ್ಯಾತ್ಮಿಕ ವಿಷಯ ಅಲ್ಲ, ಒಂದು ಮನೋವಿಜ್ಞಾನ, ನರವಿಜ್ಞಾನ, ವೈದ್ಯಕೀಯ ಮತ್ತು ಜೀವನ ಶೈಲಿಯೊಂದಿಗೆ ಸಂಬಂಧ ಹೊಂದಿರುವಂತಹ ಅತ್ಯಂತ ವೈಜ್ಞಾನಿಕ ವಿಷಯ. ಒಂದು ಪ್ರಶ್ನೆ ಕೇಳಲಾ ಇವತ್ತು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲಿ. ನಿಮ್ಮ ಮನಸ್ಸಿಗೆ ಇತ್ತೀಚೆಗೆ ಯಾಕೋ ತುಂಬ ಸುಸ್ತಾಗ್ತಿದೆ ಅಂತ ಅನ್ನಿಸ್ತಿದೆಯಾ? ನಾಟ್ ದಟ್ ಫಿಸಿಕಲ್ ಎಕ್ಸರ್ಷನ್ ಐಮ್ ಟಾಕಿಂಗ್ ಅಬೌಟ್, ಮನಸ್ಸು ತುಂಬ ಆಯಾಸ ಆಗ್ತಾ ಇದೆ, ಯಾವ ಕಾರಣನೂ ಇಲ್ಲದೇ ಆತಂಕ ಆಗ್ತಾ ಇದೆ ನಿಮಗೆ, ರಾತ್ರಿ ಮಲಗ್ದಾಗಲೂ ಮನಸ್ಸಲ್ಲಿ ಗುರಿನೇ ಇಲ್ಲದೆ ಏನೇನೇನೇನೋ ಯೋಚನೆಗಳು ನಡೀತಾ ಇದೆಯಾ? ಸೋಷಿಯಲ್ ಮೀಡಿಯಾ, ಕೆಲಸದ ಒತ್ತಡ, ಸಂಬಂಧಗಳ ಗೊಂದಲ, ಭವಿಷ್ಯದ ಭಯ, ಇದೆಲ್ಲದರ ನಡುವೆ ನಮ್ಮ ಮನಸ್ಸು ನಿಧಾನವಾಗಿ ಶಾಂತಿನ ಕಳ್ಕೊಳ್ತಾ ಇದೆ, ಏನಪ್ಪಾ ಮಾಡೋದು ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಇಂಥ ಸಮಯದಲ್ಲಿ ನಮಗೆ ಮತ್ತೆ ನಮ್ಮೊಳಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಒಂದು ವಿದ್ಯೆ ಇದೆ. ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗ್ತಾ ಇರೋದು ನಾನು, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ವಿಷಯ ಏನು? ಧ್ಯಾನ. ಎಸ್, ಇವತ್ತಿನ ವಿಷಯ ಇರೋದು ಅಂದರೆ ಧ್ಯಾನ. ಧ್ಯಾನ ಅಂದರೆ ಏನು, ಅದನ್ನು ಹೇಗೆ ಮಾಡಬಹುದು, ಎವ್ರಿಥಿಂಗ್ ವಿಲ್ ಬಿ ಲೆಟ್ ಔಟ್ ಟು ಯು. ಫಾಲೋ ಮಾಡೋದು ಬಿಡೋದು ನಿಮಗೆ ಸೇರಿದ್ದು. ಆದರೆ ಈ ಹಾಡು ಕೇಳಿದ್ರೆ ಮಾತ್ರ ನಿಮ್ಮ ಮನಸ್ಸಿಗೆ ಸಂಪೂರ್ಣ ಶಾಂತಿ ಗ್ಯಾರಂಟಿ.

ಹಾಡು ಕೇಳ್ತಾ ಕೇಳ್ತಾ ಪರವಶ ಆಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಲ್ಲ. ಹಾಗಂತ ನಮಗೆ ಸಂದೇಶ ಕಳಿಸೋದು ಮರಿಬೇಡಿ. ವಾಟ್ಸಪ್ ಸಂಖ್ಯೆ ಗೊತ್ತು ನಿಮಗೆ, 9480901013ಗೆ ನಿಮ್ಮ ಸಂದೇಶಗಳು ಹರಿದು ಬರಲಿ. ಏನಂತ ಸಂದೇಶ ಕಳಿಸ್ಬೇಕು ಆಶಾ ಅಂತ ನೀವು ಅಂದ್ಕೊಂಡ್ರೆ, ಇವತ್ತು ಮಾತಾಡ್ತಿರುವಂತಹ ವಿಷಯ ಧ್ಯಾನ ಅನ್ನೋದು. ಧ್ಯಾನ ಅಂದರೆ ನಿಮಗೇನು ಅನಿಸುತ್ತೆ? ಯಾವಾಗಲೂ ಒಂದು ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ, ಅಂದರೆ ಒಂದು 65-70 ವರ್ಷ ಆದಮೇಲೆ ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಕಣ್ಣು ಮುಚ್ಕೊಂಡು ತಪಸ್ಸು ಮಾಡ್ತಾ ಕೂತ್ಕೊಳ್ಳೋದು ಅನ್ನೋ ಐಡಿಯಾ ಇದೆಯಾ ನಿಮಗೆ? ಆ ಥರ ಕಲ್ಪನೆಗಳೆಲ್ಲ ಇದ್ದರೆ ಬಿಟ್ಟಾಕಿ. ಆದರೆ ಧ್ಯಾನ ಅಂದರೆ ಏನು? ಮನಸ್ಸನ್ನು ಪ್ರಸ್ತುತ ಕ್ಷಣದಲ್ಲಿ ಸ್ಥಿರಗೊಳಿಸುವಂತಹ ಅಭ್ಯಾಸ ಕ್ರಿಯೆಯನ್ನು ಧ್ಯಾನ ಅಂತ ಹೇಳ್ತಾರೆ. ಅಂದರೆ ನಿನ್ನೆ ನಡೆದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡೆದೇ ಇರೋದು, ನಾಳೆ ಏನಾಗುತ್ತಪ್ಪ ಅನ್ನೋ ಭಯವನ್ನು ಬಿಟ್ಟಾಕೋದು, ಇವತ್ತಿನ ಇಂದಿನ ಈ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದು ಧ್ಯಾನ. ನಮ್ಮ ಮೆದುಳು ಯಾಕೆ ಒಂಥರ ಯಾವಾಗಲೂ ಎಕ್ಸರ್ಷನ್ ಅಥವಾ ದಣಿವು ಅಂತ ಅನ್ನಿಸ್ತಾ ಇರುತ್ತೆ ಅಂದರೆ, ವಿಜ್ಞಾನ ಹೇಳುತ್ತೆ ಏನಂದರೆ, ಮಾನವನ ಮೆದುಳು ಪ್ರತಿದಿನ ಸುಮಾರು ಡ್ಯಾಶ್ಗೂ ಹೆಚ್ಚು ಆಲೋಚನೆಗಳನ್ನು ಮಾಡುತ್ತೆ ಅಂತ. ಏ ಏನ್ರಿ ಇದು ಡ್ಯಾಶ್ ಅಂದರೆ ಅಂತೀರಾ? ಲಾಸ್ಟ್ ವೀಕು ನಾವು ಜರ್ನಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾಗ ಅನ್ನ ನಿಮ್ಗೆ ಹೇಳಿದೆ, ಮಾನವನ ಮೆದುಳು ಇಷ್ಟರಿಂದ ಇಷ್ಟು ಆಲೋಚನೆಗಳನ್ನು ಮಾಡುತ್ತೆ ಪರ್ ಡೇ ಅಂತ. ಆ ನಂಬರ್ ನಾಪ್ಕ ಇದೆಯಾ? ನಾಪ್ಕ ಇದ್ರೆ ಫಟಾಫಟ್ ಅಂತ ಮೆಸೇಜ್ ಕಳಿಸಿ 9480901013ಗೆ. ಸದ್ಯಕ್ಕೆ ಈ ಹಾಡು ಕೇಳಿ ಎಂಜಾಯ್ಸಿ.

ನೋಡ್ರಿ ನೋಡ್ರಿ, ಇಷ್ಟಪಟ್ಟವರು ಪ್ರೇಮಿಗಳು ಹತ್ರ ಬಂದ್ಬಿಟ್ರೆ ಎದೆ ಡಬ ಡಬ ಡಬ ಡಬ ಡಬ ಅಂತ ಹೊಡ್ಕೊಂಡು ಬಿಡುತ್ತಂತೆ. ಆ ಥರ ಅನವಶ್ಯಕವಾಗಿ ಕಾರಣನೇ ಇಲ್ಲದೆ ಸುಮ್ ಸುಮ್ಮನೆ ನಿಮ್ಮ ಎದೆ ಹೊಡ್ಕೋತಾ ಇದೆಯಾ? ಏಯ್, ಧ್ಯಾನ ಮಾಡ್ರಿ. ಎದೆ ಬಡಿತ ಎಷ್ಟಿರಬೇಕು ಅಷ್ಟರಲ್ಲಿರುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ನಾನು ಸುಮ್ ಸುಮ್ಮನೆ ಏನೇನೋ ಹೇಳ್ತಿಲ್ಲ, ನಾನು ಆಗಲೇ ಕೇಳಿದೆ ಅಲ್ವಾ. ಮಾನವನ ಮೆದುಳು ಪ್ರತಿದಿನ ಸುಮಾರು ಡ್ಯಾಶ್ ಡ್ಯಾಶ್ಗೂ ಹೆಚ್ಚು ಆಲೋಚನೆಗಳನ್ನು ಮಾಡುತ್ತೆ ಅಂತ. ಆ ಡ್ಯಾಶ್ ಭರ್ತಿ ಮಾಡಿ ನೀವು ಕಳಿಸಿದ್ದೀರಾ? ಖಂಡಿತ ಇಲ್ಲ. ಆದರೆ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಧ್ಯಾನ ಅಂದರೆ ಹುಚ್ಚು ಮನಸ್ಸನ್ನು ಹತೋಟಿಗೆ ತರೋದು, ಇಲ್ಲ ಸಲ್ಲದ ವಿಚಾರಗಳಿಂದ ಮುಕ್ತಿ ಹೊಂದೋದು ಅಂತ. ನಿಮ್ಮ ಮಿತ್ ಖಂಡಿತವಾಗಲೂ ಈ ಗುಟ್ಟು ರಟ್ಟಾಗಲಿದೆ ಸ್ವಲ್ಪ ಹೊತ್ತಲ್ಲೇ ಕಾರ್ಯಕ್ರಮ ಕೇಳ್ತಾ ಇರಿ. ಆಮೇಲೆ ಹೌಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸುಖ ಹಿತ ಸಿಗುತ್ತೆ. ನಮ್ಮ ಮನೆಯ ದೇವರ ಕೋಣೆಯಲ್ಲಿ 5-10 ನಿಮಿಷ ಧ್ಯಾನ ಮಾಡಿದರೆ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಏ, ನಿಮ್ಮ ಮನೆ ದೇವರ ಕೋಣೆ ಅಡ್ರೆಸ್ ಕೊಡ್ರಿ, ನಾವು ಬರುವ. 40,000 ವಿಚಾರ ಪ್ರತಿದಿನ ಬರುತ್ತೆ ಅಂತ ರೇಖಾ ರವಿಕುಮಾರ್ ಅವರು ಪುಣೆಯಿಂದ ಮೆಸೇಜ್ ಮಾಡಿದ್ದೀರಾ. ಇರಿ, ಸ್ವಲ್ಪ ಹೇಳ್ತೀನಿ ನಂಬರ್ಸು, ಓಕೆನಾ? ಹರೀಶ್ ಮಲ್ಲೇಶ್ವರದಿಂದ, ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ನಿಮ್ಮಿಷ್ಟದ ದೇವರನ್ನು ನೆನೆಸಿಕೊಂಡು ಆ ದೇವರ ಚಿತ್ರವನ್ನು ಮನಸ್ಸಿನಲ್ಲಿ ಮೂಡಿಸಿಕೊಂಡು ಆ ದೇವರ ಸ್ಮರಣೆ ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮಾಧಾನ ಸಂತೋಷ ಸಿಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ. ಅದು ಒನ್ ಆಫ್ ದಿ ಪ್ಯಾಟರ್ನ್ಸ್ ಆಫ್ ಧ್ಯಾನ ಡೂಯಿಂಗ್, ಓಕೆನಾ? ಸರಿ, ಕಿಶೋರ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಊರು ಹೆಸರೇ ಇಷ್ಟು ಉದ್ದ ಇದೆ, ಅದರ 10 ಉದ್ದ ಮೆಸೇಜ್ ಕಳಿಸಿದ್ದೀರಾ. ಓದೋಕ್ಕಾಗಲ್ಲ, ಬಟ್ ಜಸ್ಟ್ ಗೊತ್ತಾಯಿತು, ಉಸಿರಾಟ ಕಮ್ಮಿ ಮಾಡುತ್ತೆ, ಶಾಂತಿ ಕೊಡುತ್ತೆ ಎಲ್ಲ ಹೇಳಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡಿ, 60,000-70,000 ಹೆಚ್ಚು ಆಲೋಚನೆಗಳನ್ನು ಒಂದು ದಿವಸಕ್ಕೆ ಮನುಷ್ಯನ ಮೆದುಳು ಮಾಡುತ್ತಂತೆ. ಅವುಗಳಲ್ಲಿ ಬಹಳಷ್ಟು ಹಳೆಯ ಘಟನೆಗಳ ನೆನಪುಗಳು ಅಥವಾ ಭವಿಷ್ಯದ ಚಿಂತೆಗಳು ಕಾಡ್ತಾ ಇರುತ್ತೆ. ಇದರಿಂದ ಮೆದುಳು ನಿರಂತರವಾಗಿ ಒಂದು ಅಲರ್ಟ್ ಮೋಡಲ್ಲೇ ಇರುತ್ತೆ. ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆಯಂತೆ, ವಿಜ್ಞಾನಿಗಳು ಹೇಳೋ ಪ್ರಕಾರ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಮೋಡಲ್ಲಿ ಇರುತ್ತಂತೆ ದೇಹ. ಅಪಾಯ ಎದುರಾದಾಗ ದೇಹ ಹೇಳುತ್ತಂತೆ, ಇದನ್ನು ಬಿಟ್ಟು ಓಡ್ಹೊಟ್ಟೋಗು ಅಥವಾ ಹೋರಾಡು ಅಂತ. ದೇಹ ಹೇಳೋಲ್ಲ, ಮನಸ್ಸು ನಮ್ಮ ದೇಹಕ್ಕೆ ಅಲರ್ಟ್ ಮಾಡ್ತಾ ಇರುತ್ತಂತೆ. ಸದ್ಯಕ್ಕೆ ಒಂದು ಹಾಡು ಕೇಳಿ ಬನ್ನಿ. ಧ್ಯಾನ ಅಂದರೆ ಏನು, ಹೇಗೆ ಮಾಡುವುದು, ಎಲ್ಲವನ್ನೂ ವಿವರಿಸ್ತೀನಿ. ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ.

ಪಸಂದಾಗ ಅವನೇ ಹಾಡು ಕೇಳ್ತಾ ಇದ್ರಿ ಮಂಗ್ಲಿ ಅವರ ಧ್ವನಿಯಲ್ಲಿ. ನಾನಾಗಲೇ ಹೇಳಿದೆ, ಮೈಂಡ್ ವಿಲ್ ಆಲ್ವೇಸ್ ಬಿ ಆನ್ ಫೈಟ್ ಆರ್ ಫ್ಲೈಟ್ ಮೋಡಲ್ಲಿ ಅಂತ. ಹೀಗೆ ಇದ್ದಾಗ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಗಳು ಉತ್ಪತ್ತಿ ಹೆಚ್ಚಾಗುತ್ತಂತೆ. ಯಾವುದದು? ಆಡ್ರಿನಲಿನ್ ಮತ್ತು ಕಾರ್ಟಿಸೋಲ್ ಅಂತ. ಇವುಗಳು ತುಂಬ ನಮಗೆ ಟೆನ್ಷನ್ ಕೊಡುವಂಥ ಹಾರ್ಮೋನ್ಗಳು. ಹಳೆ ಕಾಲದಲ್ಲಿ ಇದೇನಿದು ಕಂಡ್ರೆ ಓಡಗು ಇಲ್ಲ ಫೈಟ್ ಮಾಡು ಅನ್ನೋದು ತುಂಬ ಜೀವ ರಕ್ಷಣೆಗಾಗಿ ಅಗತ್ಯ ಆಗಿತ್ತು. ಆದರೆ ಈಗಿನ ಕಾಲದಲ್ಲಿ ಅಷ್ಟೊಂದು ಬೇಕಾಗಿಲ್ಲ. ಅಪಾಯ ಇಲ್ಲದೆ ಇದ್ದರೂ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಈಗ ಮೆದುಳು ಎಷ್ಟು ಮಟ್ಟಿಗೆ ಟ್ರೈನ್ ಆಗಿಬಿಟ್ಟಿದೆ, ಅಡಿಕ್ಟ್ ಆಗೋಗಿದೆ ಅಂದರೆ ಏನೋ ಇದೆ ಓಡೋಗು ಇಲ್ಲ ಫೈಟ್ ಮಾಡು ಅಂತ ನಮಗೆ ಮೆಸೇಜ್ ಕಳಿಸ್ತಾನೆ ಇರುತ್ತಂತೆ. ಫಾರ್ ಎಕ್ಸಾಂಪಲ್, ಮೊಬೈಲ್ ನೋಟಿಫಿಕೇಷನ್ ಅಲ್ವಾ, ಇಲ್ಲಾಂದರೆ ಬಾಸ್ ಮೆಸೇಜ್ ಬಂದಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಡಗಡಗ ಅಡ್ಡವಡವ ಹುಡುಕುತ್ತಾ ಇರುತ್ತೆ. ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನೋ ಒಂದು ಸ್ಟೇಟಸ್ ಹಾಕ್ಕೊಂಡಿರ್ತೀರಪ್ಪ, ಅದನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು, ನಿಮ್ಮ ಏನು ಸ್ಟೇಟಸ್ಗೆ ಬರುವಂಥ ಕಾಮೆಂಟ್ಗಳನ್ನು ನೋಡಿ ನೀವು ಟೆನ್ಷನ್ ಆಗುವಂಥದ್ದು, ಇಲ್ಲಾಂದರೆ ಏನೋ ಒಂದು ಆರ್ಥಿಕ ಒತ್ತಡ ಇರುತ್ತೆ ಜೀವನದಲ್ಲಿ, ಸಂಬಂಧಗಳ ನಡುವೆ ಗೊಂದಲ ಇರುತ್ತೆ, ಇವೆಲ್ಲವೂ ಮೆದುಳನ್ನು ತಯಾರು ಮಾಡಿಟ್ಟಿರುತ್ತೆ. ದೇಹಕ್ಕೆ ಯಾವಾಗಲೂ ಒತ್ತಡದ ಸ್ಥಿತಿ ಕೊಡು, ಒತ್ತಡದ ಸ್ಥಿತಿಯಲ್ಲಿ ಇಟ್ಟಿರು ದೇಹವನ್ನು ಅಂತ. ಹಾಗಾಗಿ ಈ ಧ್ಯಾನ ಮಾಡಿದ್ರೆ ಮಾತ್ರ, ಯಾವ ರೀತಿಯದ್ದಾದರೂ ಆಗಿರಬಹುದು, ಧ್ಯಾನ ಮಾಡಿದರೆ ಮಾತ್ರ ಇಂತಹ

ಪರಿಸ್ಥಿತಿಗಳಿಂದ ನೀವು ದೂರ ಇರೋದಕ್ಕೆ ಸಾಧ್ಯ. ಮತ್ತೊಂದು ಬ್ಯೂಟಿಫುಲ್ ಹಾಡು ಕೇಳಿ. ಹೌದು, ಈಗ ಹಾಡು ಪ್ರಸಾರ ಆಗ್ತಾ ಇದೆಯಲ್ಲ ನವಿಲುಗರಿ ಕಾರ್ಯಕ್ರಮದಲ್ಲಿ, ಈ ಹಾಡುಗಳಲ್ಲಿ ಒಂದು ವಿಶೇಷತೆ ಇದೆ. ಗೊತ್ತಾದ್ರೆ ಫಟಾಫಟ್ ಅಂತ ಮೆಸೇಜ್ ಮಾಡಿ 9480901013.

0: ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಆಕಾಶವಾಣಿ ಎಫ್ಎಂ ರೇನ್ಬೋ. ನೀವು ಮಾಡಬೇಕಾಗಿದ್ದಿಷ್ಟೇ, ಧ್ಯಾನದ ಬಗ್ಗೆ ಮೆಸೇಜ್ ಕಳಿಸಿ. ಇವತ್ತು ಈ ಹೊತ್ತಿನಲ್ಲಿ ಪ್ರಸಾರ ಆಗ್ತಿರುವಂತಹ ಹಾಡುಗಳಲ್ಲಿರುವ ವಿಶೇಷತೆಯನ್ನು ಗುರುತಿಸಿ ಮೆಸೇಜ್ ಮಾಡಿ 9480901013. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಅರ್ಧ ಗಂಟೆ ವಾಕ್ ಅಥವಾ ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಯಾವ ರೀತಿಯ ಧ್ಯಾನ ಮಾಡ್ತೀರಾ ಹೇಳಿ, ನಾವು ಕಲ್ತ್ಕೊಳ್ಳೋಣ. ನಾನಾಗಲೇ ಮಾತಾಡ್ತಿದ್ದೆ ಅಲ್ವಾ, ಧ್ಯಾನ ನಮ್ಮ ದೇಹಕ್ಕೆ ಅಥವಾ ಮನಸ್ಸಿಗೆ ಏನು ಮಾಡುತ್ತೆ ಅಂತ. ಇಲ್ಲಿ ವಿಜ್ಞಾನ ಬಹಳ ಅದ್ಭುತವಾದ ಒಂದು ಸಂಗತಿಯನ್ನು ಹೇಳುತ್ತೆ. ಏನು ಗೊತ್ತಾ, ಧ್ಯಾನ ಮಾಡುವಾಗ ನಿಧಾನವಾಗಿ ಉಸಿರಾಡ್ತೀವಿ, ಹಾಗಾಗಿ ಉಸಿರಾಟ ನಿಧಾನಗೊಳ್ಳುತ್ತೆ, ಶಾಂತವಾಗುತ್ತೆ, ಹೃದಯದ ಬಡಿತ ಸಮತೋಲನದಲ್ಲಿ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ಹೈ ಬಿ ಪಿ ಇರೋರಿಗೆ ರಕ್ತದೊತ್ತಡ ಕಡಿಮೆ ಆಗುತ್ತೆ. ಇದರ ಪರಿಣಾಮವಾಗಿ ನಮ್ಮ ದೇಹದ ಪ್ಯಾರಾಸಿಮ್ಟೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತ ಏನಿದೆ ಅದು ಸಕ್ರಿಯವಾಗಿರುತ್ತೆ. ಇದು ರೆಸ್ಟ್ ಅಂಡ್ ರಿಲ್ಯಾಕ್ಸೇಷನ್ ಸಿಸ್ಟಮ್ ಅಂತ ಕರೀತಾರೆ ಇದನ್ನು. ಅಂದರೆ ದೇಹಕ್ಕೆ ಒಂದು ಸಂದೇಶ ಹೋಗುತ್ತಂತೆ ನಮ್ಮ ಮೆದುಳಿನಿಂದ, ನೀನು ಸುರಕ್ಷಿತವಾಗಿದೆಯಾ, ಶಾಂತವಾಗಿರಬಹುದು ಅಂತ. ಓಕೆನಾ? ಹಾಗೆಯೇ ಈಗಿನ ಹಾಡುಗಳನ್ನು ಕೇಳ್ತಾ ನಿಮ್ಮ ಮನಸ್ಸು ಯಾವ ರೀತಿ ಇದೆ ನಮಗೂ ತಿಳಿಸ್ಕೊಡಿ. 9480901013 ಮೆಸೇಜ್ ಮಾಡಿ.

0: ಎಸ್, ಪ್ರೀತಿಯ ಅಂಬಾರಿ ಯಾವತ್ತೂ ಕಾಯುತ್ತೀರಿ. ಪ್ರೀತಿ ಯಾವ ರೂಪದಲ್ಲಿಯೂ ಅತ್ಯಂತ ಮಧುರವಾದ ಭಾವ, ನಮ್ಮ ಉಸಿರಾಟದ ಏರಿಳಿತಗಳನ್ನು ಹತೋಟಿಯಲ್ಲಿಡುವಂಥದ್ದು ಪ್ರೀತಿ ಅಂತ ನಾವು ಅಂದ್ಕೊಳ್ತೀವಿ. ಹೌದು, ಖಂಡಿತ ಹೌದು. ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ, ಆಚಾರ್ಯ ಡಾಕ್ಟರ್ ಸರಸ್ವತಿ ಹೆಗಡೆ ಅವರ ಶಿಷ್ಯ ಇವರು, ಶ್ರೀಮತಿ ಪದ್ಮಾವತಿ ಅಂತ. ಕರ್ನಾಟಕದಾದ್ಯಂತ ನೂರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ, ಚಿಕಿತ್ಸೆಯನ್ನ ಕೂಡ ಮಾಡಿದ್ದಾರೆ. ಯೋಗಿಕ್ ಹೀಲರ್ ಶ್ರೀಮತಿ ಪದ್ಮಾವತಿ ಅವರಿಗೆ ಸ್ವಾಗತ ಹೇಳೋಣ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
1: ನಮಸ್ತೆ ಆಶಾ ಅವರೇ, ತುಂಬಾ ಚೆನ್ನಾಗಿದ್ದೀನಿ.
0: ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಯುನೋ ಆನ್ ಟು ಮೈ ಶೋ. ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಧ್ಯಾನ ಅಂದ್ರೆ ಬೇಸಿಕಲಿ ಏನು ಮೇಡಮ್?
1: ಈಗ ನೀವು, ನಾವು ಪ್ರತಿದಿನ ಮಾಡುವುದೇ ಧ್ಯಾನ ಹೇಗೆ ಅಂದ್ರೆ, ನಾವು ಯಾವ್ದನ್ನು ಪದೇ ಪದೇ ನಾವು ನೆನ್ಸ್ಕೊಳ್ತಾನೆ ಇರ್ತೀವಲ್ವಾ. ಈಗ ರೋಗಿ ಆರೋಗ್ಯ ಸಿಗ್ತಾ ಇಲ್ಲ ಅಥವಾ ಪೇನ್ ಇದೆ, ನೋವಿದೆ ಅಂತ ಅವ್ರು ಒಂದ್ ವಿಧದಲ್ಲಿ ಧ್ಯಾನ ಮಾಡ್ತಾರೆ. ದೇವರಲ್ಲಿ ಕುತ್ಕೊಂಡು ದೇವರ ಮೂರ್ತಿಯನ್ನ ಧ್ಯಾನ ಮಾಡುವವರು ಇದ್ದಾರೆ. ಒಂದು ಮಂತ್ರವನ್ನು ಹಿಡ್ಕೊಂಡು ಅದನ್ನೇ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ಧ್ಯಾನನೇ ಆಗುತ್ತೆ. ಸೊ ವಾಟ್ ಎವರ್ ಯುವರ್ ರಿಪೀಟೆಡ್ಲಿ ಥಿಂಕಿಂಗ್, ನಾವು ಮತ್ತೆ ಮತ್ತೆ ಏನನ್ನ ಮತ್ತೆ ಮತ್ತೆ ಗೃಹಿಣಿಯರು ಮಕ್ಕಳ ಬಗ್ಗೆ ಧ್ಯಾನ ಮಾಡ್ತಿರ್ತಾರೆ. ಸೊ ಅದು ಯಾವ ರೀತಿಯಲ್ಲಿ ಯಾವ ತರ ಮಾಡ್ತೀವಿ, ಯಾವ ಉದ್ದೇಶದಿಂದ ಮಾಡ್ತೀವಿ, ಯಾರ ಕುರಿತು ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ,
0: ಧ್ಯಾನ ಆಗುತ್ತೆ. ಹಾಗಿದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ರಿ ತಾಯಿಯನ್ನವಳು ಮಕ್ಕಳ ಬಗ್ಗೆನೇ ಚಿಂತೆ ಮಾಡ್ತಿರ್ತಾಳೆ ಅಂತ. ಮಕ್ಕಳ ಬಗ್ಗೆ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಏರಿಳಿತಗಳು ಉಂಟಾಗೋದು ಸಹಜ ಅಲ್ವಾ? ಅಯ್ಯೋ ನನ್ನ ಮಗು ಆಚೆ ಹೋಗಿದೆ, ಇಂತಹ ಒಂದು ಏನೋ ಎಲ್ಲೋ ಏನೋ ಆಕ್ಸಿಡೆಂಟ್ ಆಗ್ಬಿಟ್ರೆ ಏನ್ ಮಾಡೋದು, ಎಲ್ಲೋ ಏನೋ ಕಳೆದು ಹೋಗ್ಬಿಟ್ರೆ ಏನ್ ಮಾಡೋದು, ನನ್ನ ಮಗು ಹೇಗಿದೆಯೋ ಏನೋ, ಆತರ ಆತಂಕಕ್ಕೆ ಒಳಗಾದಾಗ ತಾಯಿ ಧ್ಯಾನದ ಮುಖಾಂತರ ಶಾಂತವಾಗಿ ಇರೋದಕ್ಕೆ ಹೇಗೆ ಸಾಧ್ಯ?
1: ಇದು ಒಂದು ಸಿಂಪಲ್ ಆದ ಉದಾಹರಣೆ ಆಗಿತ್ತು ನಮ್ಗೆ ಧ್ಯಾನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ. ಬಟ್ ಅದಕ್ಕೆ ಒಂದು ವಿಧಿ ವಿಧಾನ ಅಂತ ಇರುತ್ತಲ್ವಾ. ಸೊ ಅದು ಯಾರು ಮಾಡ್ಬೋದು, ಯಾವಾಗ ಮಾಡ್ಬೋದು, ಹೇಗೆ ಮಾಡುವುದು ಅಂತ ಒಂದು ಕ್ರಮಗಳಿರುತ್ತೆ. ಅಂದ್ರೆ ಅಟ್ ಲೀಸ್ಟ್ ಒಂದು ಟೀನೇಜ್ ಇಂದ ನಾವು ಸ್ಟಾರ್ಟ್ ಮಾಡಬಹುದು ಪ್ರಾಪರ್ ಧ್ಯಾನ. ಅದು ಗುರು ಮುಖೇನ ಆಗಿದ್ರೆ ಇನ್ನ ತುಂಬಾ ಒಳ್ಳೇದು, ಬಿಕಾಸ್ ಗುರು ಹ್ಯಾಸ್ ವಾಕ್ ದ ಪಾತ್.
0: ಅವರಿಗೆ
1: ಅದರಲ್ಲಿರುವ ಲೋಪದೋಷಗಳು ಕಷ್ಟಗಳು ಗೊತ್ತಿರುತ್ತೆ. ಅವರು ಕೊಟ್ಟಂತ ಹಾದಿಯಲ್ಲಿ ನಾವು ನಡೆದಾಗ ನಮ್ಮ ಮಾರ್ಗ ಸುಲಭವಾಗುತ್ತೆ, ಸರಾಗವಾಗುತ್ತೆ.
0: ಸೊ ಈ ಧ್ಯಾನ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ನಮ್ಮ ದೇಹಕ್ಕೆ ಮನಸ್ಸಿಗೆ ಅಂತ ಹೇಳ್ತೀರಾ ನೀವು?
1: ಮೊದಲು ನಾವು ಫಸ್ಟ್ ತಿಳ್ಕೋಬೇಕಾದ್ದು ಹೇಗೆ ನಮ್ಮ ಫಿಸಿಕಲ್ ಹೆಲ್ತ್ಗೆ, ನಮ್ಮ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ನಮ್ಮ ಮಾನಸಿಕ ಶಾಂತಿಯು ಅಷ್ಟೇ ಮುಖ್ಯವಾಗಿರುತ್ತೆ. ಅದಕ್ಕೆ ಖಂಡಿತವಾದ ಒಂದು ಸಾಧನ ಅಂದ್ರೆ ಧ್ಯಾನ, ಪ್ರಾಣಾಯಾಮ ಅಲ್ವಾ. ಸೊ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ, ನಿದ್ರೆ ಸುಲಭವಾಗಿ ಆಗುತ್ತೆ, ಗಾಢವಾದ ನಿದ್ರೆ ಆಗುತ್ತೆ, ತುಂಬಾ ಪೀಸ್ಫುಲ್ ಅನ್ಸುತ್ತೆ. ನೀವು ಎಷ್ಟೋ ಸಲ ಬೆಳಿಗ್ಗೆ ಇದ್ದಾಗ್ಲೂ ಅಯ್ಯೋ ನಿದ್ದೆನೆ ಆಗಿಲ್ಲಪ್ಪ,
0: ಏನೋ ಕಿರಿಕಿರಿ ಇರುತ್ತೆ.
1: ಬಟ್ ಆದ್ರೆ ನೀವು ಇದನ್ನ ಧ್ಯಾನ ಮಾಡಿ ಆಮೇಲೆ ನೀವು ನಿದ್ದೆಗೆ ತೆರಳಿದ್ರೆ ತುಂಬಾ ಪೀಸ್ಫುಲ್ ಅಂಡ್ ಡೀಪ್ ನಿದ್ದೆ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ.
0: ಓಕೆ, ಸೊ ಬಹುಶಃ ನಾವು ಒಂದು 6-7 ಗಂಟೆಗಳ ಕಾಲ ನಿರಂತರವಾಗಿ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ಮಾರನೇ ದಿನ ಇಡೀ ನಾವು ಏನೇ ಕಷ್ಟಗಳು ಎದುರಾದ್ರೂ ಶಾಂತವಾಗಿ ಎದುರಿಸುವಂತಹ ಸಶಕ್ತಿ ನಮ್ಮಲ್ಲಿ ಮೂಡುತ್ತೆ ಧ್ಯಾನದಿಂದ ಅಂತ ಹೇಳ್ತೀರಾ?
1: ಓಕೆ
0: ಮೇಡಮ್, ನಾನು ಕರೆಕ್ಟ್, ನಾನು ನಿಮ್ಮ ಹೆಸರಿನ ಜೊತೆ ಯೋಗಿಕ್ ಹೀಲರ್ ಅಂತ ಹೇಳಿದೆ, ವಾಟ್ ಇಸ್ ದಟ್ ಎಕ್ಸಾಕ್ಟ್ಲಿ?
1: ಓಕೆ, ಈಗ ನಾವು ಬೇರೆ ಬೇರೆ ಧ್ಯಾನಗಳನ್ನ ನೀವು ಹೇಳ್ದಾಗೇನೆ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯನ ಹೆಚ್ಚಿಸಿಕೊಳ್ಳೋಕೆ ನಮ್ಮ ಕೈಯಲ್ಲೇ ಗುರುಗಳು ಕೊಟ್ಟಿರುವಂತ ಸುಲಭವಾದ ಇದು ಒಂದು ವಿದ್ಯೆ ಆಗಿದೆ. ಇದನ್ನ ನಾವು ಆರ ಅಂತ, ನೀವು ಇವಾಗೆಲ್ಲ ತುಂಬಾ ಎಲ್ಲರಿಗೂ ಎಲ್ಲದ್ರ ಬಗ್ಗೆನು ಇದೆ, ಥ್ಯಾಂಕ್ಸ್ ಟು ಗೂಗಲ್ ಅಂಡ್ ರೀಲ್ಸ್ ಎಲ್ಲ ಬರ್ತಿರೋದ್ರಿಂದ.
0: ಖಂಡಿತ ಖಂಡಿತ.
1: ಹಾಗಾಗಿ ಇದು ನಮ್ಮ
0: ಆರ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಪ್ರಭಾವಳಿ,
1: ಪ್ರಭಾವನೆ, ಎನರ್ಜಿ ಫೀಲ್ಡ್ ಅಂತ
0: ಹೇಳಿ,
1: ನಮ್ಮ ದೇಹದ ಸುತ್ತ ಇರುವಂತ ಒಂದು ಎನರ್ಜಿ ಫೀಲ್ಡ್ ಮತ್ತೆ ಚಕ್ರಗಳು. ಇದರಲ್ಲಿ ಇರುವಂತ ನಕಾರಾತ್ಮಕ ಚೈತನ್ಯವನ್ನ ತೆಗೆದು ಯು ಪುಟ್ ದ ಪಾಸಿಟಿವ್ ಎನರ್ಜಿ.
0: ಓಕೆ,
1: ಅದನ್ನ ನೀವೇ ಹೇಗ್ ಮಾಡಬಹುದು, ನಿಮ್ಗೆ ನೀವೇ ಮಾಡ್ಕೋಬಹುದು, ನೀವು ಬೇರೆಯವರಿಗೆ ಮಾಡಬಹುದು.
0: ಸೆಲ್ಫ್ ಹೀಲಿಂಗ್ ಮೆಥಡ್,
1: ಸೆಲ್ಫ್ ಹೀಲಿಂಗ್ ಮಾಡಬಹುದು, ಬೇರೆಯವರಿಗೆ ಮಾಡ್ಬೇಕು, ಬಟ್ ಪ್ರಾಪರ್ ಆಗಿ ಕಲ್ಸ್ಕೊಂಡು ಮಾಡೋದು ಇಟ್ ಇಸ್ ಸೇಫ್ ಫಾರ್ ಎಲ್ಲರಿಗೂ ಒಂದು
0: ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಮೇಡಮ್ ಪದ್ಮಾವತಿ ಅವರೇ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಧ್ಯಾನದ ಮಹತ್ವವನ್ನು ತಿಳಿಸ್ಕೊಟ್ರಿ, ಹೇಗೆ ಮಾಡ್ಬೋದು, ವಾಟ್ ಈಸ್ ಯೋಗಿಕ್ ಹೀಲಿಂಗ್ ಅನ್ನೋದನ್ನು ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಮೈ ಶೋ.
1: ಥ್ಯಾಂಕ್ ಯು,
0: ನಮಸ್ತೆ ನಮಸ್ತೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ, ಪದ್ಮಾವತಿ ಅವರು ಹೇಳ್ತಾ ಇದ್ರು ಹೇಗೆಲ್ಲ ನಾವು ಧ್ಯಾನವನ್ನು ಮಾಡಬಹುದು, ಅದರಿಂದ ಆಗುವಂತಹ ಪಾಸಿಟಿವಿಟಿ ಏನು ಅಂತ ಮತ್ತಷ್ಟು ಮಾತಾಡೋಣ. ಮೆಸೇಜ್ ಮಾಡಿ 9480 90 101.3 ಗೆ.

ಸೊ ನಿಗಮ್, ಶ್ರೇಯಾ ಘೋಷಾಲ್ ಅವರುಗಳ ಧ್ವನಿಗಳಲ್ಲಿ ಕೇಳ್ತಾ ಇದ್ರಿ. ಓ ಗುಣವಂತ ಹಾಡು, ಎಷ್ಟು ಚೆನ್ನಾಗಿತ್ತಲ್ಲ ಕೇಳ್ತಾ ಇದ್ರೆ. ಇಂಥದ್ದೇ ಹಾಡುಗಳನ್ನ ದಿನ ಇಡೀ ಕೇಳ್ತಾ ಇದ್ರೆ ಕೂತ್ಕೊಂಡು ಒಂದ್ ಕಡೆ ಧ್ಯಾನ ಮಾಡೋದ್ ಬಿಟ್ಟಾಕ್ರಿ, ಮನಸ್ಸು ಯಾವಾಗ್ಲೂ ಧ್ಯಾನಸ್ಥ ಸ್ಥಿತಿಯಲ್ಲೇ ಇರುತ್ತೆ ಅಲ್ವಾ? ಏನಂತೀರಾ ನೀವು? ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿಂದ ಹೇಳ್ತಾ ಇದ್ರಿ, ಇಂದಿನ ನವಿಲುಗಿರಿ ಸುಮಧುರ ಸುಂದರ ವಂಡರ್ಫುಲ್ ಪ್ರೋಗ್ರಾಮ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ತುಂಬ ಒಳ್ಳೆಯ ಕಾರ್ಯಕ್ರಮ ಕೇಳಿಸ್ಕೊಂಡು ಮನಸ್ಸು ಧ್ಯಾನ ಮಾಡಿದ ಹಾಗೆ ಅನ್ನಿಸ್ತಿದೆ ಅಂತ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಗಿದೆ ರೇಖಾ ಅವರೇ. ರೇಖಾ ರವಿಕುಮಾರ್ ಪುಣೆಯಿಂದ ಮೆಸೇಜ್ ಮಾಡಿದ್ದೀರಾ, ಓಕೆ ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಯಾರು, ಮಲ್ಲಿಕಾರ್ಜುನ ಸಿದ್ದೇಶ್ವರ ಎಲೆಕ್ಟ್ರಿಕಲ್ ಹರಿಹರದಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನವಿಲುಗರಿಗೆ ಧನ್ಯವಾದಗಳು. ಏನಿದು ವ್ಯಾಯಾಮ ಆ್ಯಂಡ್ ಹಾರ್ಡ್ವೇರ್ ಧ್ಯಾನ ಏಯ್, ಎಷ್ಟು ಚೆನ್ನಾಗಿ ಹೇಳಿದಿರಿ. ವ್ಯಾಯಾಮ ಮಾಡೋದು ಹಾರ್ಡ್ವೇರು, ಧ್ಯಾನ ಮಾಡೋದು ಸಾಫ್ಟ್ವೇರ್ ಇದ್ದಂಗೆ ಅಂತ. ಏಯ್, ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಚೆನ್ನಾಗಿದೆ ಈ ಮೆಸೇಜು. ಆಮೇಲೆ ನನಗೆ ಈಗ 63 ವರ್ಷ, ನಾನು ಪ್ರತಿ ದಿವಸ ಬೆಳಗ್ಗೆ 1 ಗಂಟೆ ವಾಕಿಂಗ್ ಮಾಡ್ತೀನಿ ಮತ್ತು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀನಿ. ನನಗೆ BP ಶುಗರ್ ಇರೋದಿಲ್ಲ, ನಾನು ಯಾವ ಮಾತ್ರೆಯನ್ನು ತೊಗೊಳ್ಳೋದಿಲ್ಲ, ಅದರಿಂದ ಪ್ರತಿದಿನ ಧ್ಯಾನ ಮಾಡೋದು ಉತ್ತಮ ಅಂತ ಹೇಳಿ ಕೃಷ್ಣಗಿ ತಾಲೂಕಿಂದ ಹುಣಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಸರ್, ಹೀಗೆ ಚೆನ್ನಾಗಿರಿ, ಧ್ಯಾನ ಮಾಡ್ತಾ ಇರಿ, ಎಕ್ಸಸೈಸ್ ಮಾಡ್ತಾ ಇರಿ. ನಾನು ಧ್ಯಾನ ಮಾಡುವಾಗ ಇಷ್ಟ ದೇವರನ್ನ ಮನಸ್ಸಲ್ಲಿ ನೆನೆದು ಧ್ಯಾನ ಮಾಡ್ತೀನಿ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಗಳಿಗಾಗಿ. ಆದರೆ ಹಾಡುಗಳಿನ ವಿಶೇಷತೆ ನೀವು ಯಾರು ಹೇಳಲಿಲ್ಲ. ಇರಲಿ, ಮೆಡಿಟೇಷನ್ ಮಾಡೋದ್ರಿಂದ ಮೆದುಳಿನ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ಸೈನ್ಸ್ ಹೇಳಿದೆ, ನಾನಲ್ಲ ನೀವಲ್ಲ, ಓಕೆನಾ? ಅನೇಕ MRI ಮತ್ತು ಬ್ರೈನ್ ಸ್ಕ್ಯಾನ್ ಅಧ್ಯಯನಗಳು ಇದನ್ನು ತೋರಿಸಿದೆ. ಏನಂದರೆ ನಿಯಮಿತ ಧ್ಯಾನ ಮೆದುಳಿನ ರಚನೆಯನ್ನೇ ಬದಲಾಯಿಸಬಹುದು ಅಂತ ಹೇಳ್ತಾರೆ. ಅಮಿಗ್ಡಲಾ ಅನ್ನುವಂತಹ ಒಂದು ಭಾಗ ಇದೆ ನಮ್ಮ ಮೆದುಳಿನಲ್ಲಿ, ಇದು ಭಯ ಮತ್ತು ಆತಂಕಕ್ಕೆ ಸಂಬಂಧಿಸಿದಂತಹ ಮೆದುಳಿನ ಭಾಗ ಅಂತೆ. ಇದು ಅತಿಯಾದ ಚಟುವಟಿಕೆ, ಇದರ ಅತಿಯಾದ ಚಟುವಟಿಕೆ ಕಡಿಮೆ ಆಗತ್ತಂತೆ ಧ್ಯಾನ ಮಾಡೋದ್ರಿಂದ. ಅಂದರೆ ಕಡಿಮೆ ಆತಂಕ, ಕಡಿಮೆ ಕೋಪ, ಕಡಿಮೆ ಭಯ. ಇನ್ನೊಂದು ಭಾಗ ಇದೆ ನಮ್ಮ ಮೆದುಳಿನಲ್ಲಿ, ಅದೇನು, ಅದರ ಕೆಲಸ ಏನು, ಚುಟುಕಾಗಿ ಹೇಳ್ತೀನಿ ಆಫ್ಟರ್ ದಿಸ್ ಶಾರ್ಟ್ ಬ್ರೇಕ್ ಆಫ್ ಅ ಬ್ಯೂಟಿಫುಲ್ ಸಾಂಗ್.

ಎಸ್, ಯಾವುದೇ ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದರಲ್ಲಿ ಏನೋ ಒಂದು ಸಂಚಲನ ಕಾಣ್ತೀವಿ, ಅದು ಪಾಸಿಟಿವ್ ಸಂಚಲನ ಆಗಿರುತ್ತೆ. ನಾನಾಗಲೇ ಹೇಳಿದೆ, ನಮ್ಮ ಮೆದುಳಿನಲ್ಲಿ ಇನ್ನೊಂದು ಭಾಗ ಇದೆ, ಅದೇನು ಮಾಡುತ್ತೆ ಅಂತ ಹೇಳ್ತೀನಿ ಅಂತ. ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಒಂದು ಮೆದುಳಿನ ಭಾಗ ಇದೆ. ಇದೇನಂದರೆ ನಾವು ನಿರ್ಧಾರ ಕೈಗೊಳ್ಳುವಂತಹ ಮತ್ತು ಶಾಂತವಾಗಿ ಯೋಚನೆ ಮಾಡುವಂತಹ ಒಂದು ಭಾಗ ನಮ್ಮ ಮೆದುಳಿನಲ್ಲಿ ಅಂತೆ. ಸೊ ಧ್ಯಾನದಿಂದ ಇದು ಹೆಚ್ಚು ಸಕ್ರಿಯ ಆಗುತ್ತೆ ಅಂತ ಸೈನ್ಸ್ ಹೇಳಿದೆ. ಹಾಗಾಗಿ ಏಕಾಗ್ರತೆ ಹೆಚ್ಚುತ್ತೆ, ಭಾವನಾತ್ಮಕ ನಿಯಂತ್ರಣ ಬರುತ್ತೆ. ಅಂದರೆ ಸಿಕ್ಕಾಪಟ್ಟೆ ಹತ್ತು ಬಿಡೋದು, ತುಂಬ ನಕ್ಕು ಬಿಡೋದು, ಸಿಟ್ಟು ಮಾಡ್ಕೊಂಬಿಡೋದು, ಸಹನೆ ಕಳೆದುಕೊಳ್ಳೋದು, ಇದೆಲ್ಲ ಕಡಿಮೆ ಆಗಿ ನಮಗೆ ಒಂದು ಬ್ಯಾಲೆನ್ಸ್ ಆ್ಯಕ್ಟ್ ಮಾಡೋದಕ್ಕೆ ಗೊತ್ತಾಗತ್ತೆ, ಬರುತ್ತೆ ಶಕ್ತಿ ಅಂತ ಹೇಳ್ತಾರೆ ಸೈಂಟಿಸ್ಟ್ಗಳು. ಇನ್ಫ್ಯಾಕ್ಟ್ ಹೌದು, ಇವತ್ತಿನ ಹಾಡುಗಳಲ್ಲಿನ ವಿಶೇಷತೆ ಕೇಳಿದ್ದೆ, ಎಲ್ಲ ನಾಯಕರುಗಳ ಮೊದಲ ಹಿಟ್ ಚಿತ್ರದ ಹಾಡುಗಳು ಅಂತ ಪ್ರಸನ್ನ ಕುಮಾರ್ ಹೇಳ್ತಾ ಇದ್ದಾರೆ. ರಾಂಗ್ ರಾಂಗ್ ಯು ಆರ್ ವೆರಿ ವೆರಿ ರಾಂಗ್ ಅಂತ. ಆಹಾ, ಬಂತ್ರಿ ಸರಿಯಾದ ಉತ್ತರ. ವಿ ಹರಿಕೃಷ್ಣ ಸಂಗೀತ ನಿರ್ದೇಶನ ಇರುವಂತಹ ಹಾಡುಗಳು ಅಂತ ಕಿಶೋರ್, ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ. ಏ, ಇನ್ಮೇಲಿಂದ ಸ್ವಲ್ಪ ತುಂಡಾಕ್ರಿ ನಿಮ್ಮ ಹೆಸರು, ನಾವು ಇಷ್ಟದ ಹೆಸರು. ಎನಿವೇ, ಥ್ಯಾಂಕ್ ಯು ಸೋ ಮಚ್, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ವಿ ಹರಿಕೃಷ್ಣ ಕನ್ನಡ ಚಿತ್ರರಂಗದ ಜನಪ್ರಿಯ ಸಂಗೀತ ನಿರ್ದೇಶಕ, ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿದರೆ, ಅವರ ಹಾಡುಗಳನ್ನು ಇವತ್ತು ನಾನು ಈ ಹೊತ್ತಿನವರೆಗೂ ಪ್ರಸಾರ ಮಾಡಿದ್ದು. ಧ್ಯಾನ ಮಾಡೋದು ಅಂದರೆ ಸುಮ್ಮನೆ ಏನೋ ಒಂದು ದೊಡ್ಡ ಕೆಲಸ ಅಂತ ಅಂದ್ಕೋಬೇಡಿ, ತುಂಬ ಸರಳವಾಗಿ ಆರಂಭ ಮಾಡ್ಬೋದು. ಧ್ಯಾನ ಮಾಡೋದಕ್ಕೆ ಏನೋ ಒಂದು ಸ್ಥಳನೇ ಆಯ್ಕೆ ಮಾಡ್ಕೋಬೇಕು, ಇಂತಲ್ಲೇ ಕೂತ್ಕೋಬೇಕು, ಇಂಥ ಸಮಯದಲ್ಲೇ ಮಾಡಬೇಕು, ನಥಿಂಗ್ ನಥಿಂಗ್ ನಥಿಂಗ್. ಶಾಂತವಾದ ಸ್ಥಳ ಆಯ್ಕೆ ಮಾಡ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ನಿಧಾನವಾಗಿ ಉಸಿರಾಡಿ, ಉಸಿರಿನ ಚಲನೆಯ ಬಗ್ಗೆ ನಿಮ್ಮ ಗಮನ ಇರಲಿ. ಮನಸ್ಸು ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದೆ ಅಂತ ಅನ್ನಿಸಿದಾಗ ಮತ್ತೆ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ. ಒಂದು 5 ನಿಮಿಷ ಮಾಡೋದನ್ನು ಅಭ್ಯಾಸ ಮಾಡಿ. ಅದಾಗ್ತಾ ಆಗ್ತಾ ಆಗ್ತಾ ಇದನ್ನು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ರೆ ಇದರ ಮೇಲೆ ಹಿಡಿತ ಸಾಧಿಸ್ತೀರಾ, ಅದರ ಪಾಸಿಟಿವ್ ಎಫೆಕ್ಟ್ಸ್ನ ಶೀಘ್ರದಲ್ಲೇ ಅನುಭವಿಸ್ತೀರಾ. ಸದ್ಯಕ್ಕೆ ನಾನು ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ ಬಂತು. ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ಎವ್ರಿ ಟೈಮ್ ಹೇಳೋ ಥರಾನೇ, ಮತ್ತೆ ಭೇಟಿಯಾಗೋವರೆಗೂ ಏನು ಹೇಳಿ, ಬಿ ಗುಡ್, ಡೂ ಗುಡ್.

ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 1 ಗಂಟೆ, ಮಂಗಳವಾರದ ಮಂಗಳಕರ ಶುಭ ಮಧ್ಯಾಹ್ನದ ಹೊತ್ತು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಇವತ್ತು ನಾವು ಒಂದು ವಿಷಯ ಕೇಳ್ತೀವಿ, ಯಾರೆಲ್ಲ ಈ ಅಡುಗೆಯನ್ನ ಇಷ್ಟಪಡ್ತೀರಾ, ಅಡುಗೆ ಮಾಡೋದು ಅಂದ್ರೆ ನಂಗೆ ಖುಷಿ ಕಣ್ರಿ ಅಂತ ಹೇಳ್ತೀರಾ? ಬರೀ ಮಹಿಳೆಯರಿಗಷ್ಟೇ ಅಲ್ಲ, ಹುಡುಗರು ಕೂಡ ಗಂಡಸರು ಕೂಡ ನೀವು ಇಷ್ಟಪಡಬಹುದು, ಮಾಡಬಹುದು, ಮಾಡಬೇಕು ರೀ. ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ನೀವು ಮಾಡಬೇಕು ಅಂತ. ಅಡುಗೆ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು, ನಿಮಗೆ ಇಷ್ಟವಾದಂತಹ ರೊಟ್ಟಿ ರೆಸಿಪಿ ಯಾವುದು? ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿಯಾಗಿ ರೊಟ್ಟಿ ಮಾಡ್ತಾರೆ. ಒಂದೇ ರೀತಿಯಾದಂಥ ರೊಟ್ಟಿ ಇಡೀ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಸಿಗೋಲ್ಲ. ಒಂದೊಂದು ಪ್ರದೇಶಕ್ಕೂ ಒಂದೊಂದು ಸಮುದಾಯದಲ್ಲೂ ರೊಟ್ಟಿ ಮಾಡುವಂಥ ವಿಧಾನ ರೆಸಿಪಿ ಬೇರೆ ಬೇರೆ ಇದೆ. ಹಾಗಾಗಿ ನಿಮಗೆ ಇಷ್ಟವಾದಂತಹ ರೊಟ್ಟಿ ರೆಸಿಪಿ ಯಾವುದು, ನಿಮ್ಮಿಷ್ಟದ ರೊಟ್ಟಿ ಯಾವುದು ಮತ್ತು ಯಾಕಿಷ್ಟ ಅದು ನಮಗೆ ತಿಳಿಸ್ಕೊಡಿ. ಕರೆ ಮಾಡಿ 0800-222-8120 ಅಥವಾ ವಾಟ್ಸಪ್ ಮಾಡಿ 9489901013. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಕರೆಯಲ್ಲಿ ಕೈರುಚಿ.

ನಮ್ಗೆ ಜೋಳದ ರೊಟ್ಟಿ ಚಲೋ ರೀ ಮೇಡಮ್, ಯಾಕಂದ್ರೆ ನಮ್ಮ ಕಡೆ ದಿನಾಲೂ ರೊಟ್ಟಿ ಮಾಡಲೇಬೇಕು, ಇದು ಹೆಲ್ತ್ಗೂ ಒಳ್ಳೇದು, ಹಾಗಾಗಿ ನಮಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ ಅಂತ ಶಹಾಪುರದಿಂದ ಕವಿತಾ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಗೆ ಯಾವ ಥರದ ರೊಟ್ಟಿ ಇಷ್ಟ, ಬೇಗ ಬೇಗ ರೆಸಿಪಿಯನ್ನು ನಮ್ಗೆ ಹೇಳಿ ಯಾಕೆ ಅಂತಲೂ ತಿಳಿಸ್ಕೊಡಿ. ದೂರವಾಣಿ ಕರೆ ಮಾಡಬಹುದಾದರೆ ಸಂಖ್ಯೆ 08022812206, ವಾಟ್ಸಪ್ ನಂಬರ್ 9480809103.

0: ರೊಟ್ಟಿ ಬಗ್ಗೆ ಕೇಳಿದ್ರೆ ಕೆಲವರು ರಾಗಿ ಮುದ್ದೆ ಬಗ್ಗೆ ಮಾತನಾಡ್ತಿದ್ದಾರೆ, ಉಪ್ಸಾರು ರಾಗಿ ಮುದ್ದೆ ಇಷ್ಟ ಅಂತ, ರೊಟ್ಟಿನೂ ಮಾಡ್ತಾರ್ರಿ ಬೆಳಗ್ಗೆ ತಿಂಡಿಗೆ ಅಂತ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶಗಳು ಒಂದೊಂದು ರೀತಿಯಂಥ ರೊಟ್ಟಿ ರೆಸಿಪಿ ಇರುತ್ತೆ. ನಮ್ಮ ಉತ್ತರ ಭಾಗದವರು ಹೇಳಿದರು ನಮಗೆ ಖಡಕ್ ರೊಟ್ಟಿ ಭಾಳ ಇಷ್ಟ, ಜೋಳದ ರೊಟ್ಟಿ ಭಾಳ ಇಷ್ಟ ಕಂಡ್ರಿ ಅಂತ. ಅದೇ ರೀತಿ ಮೈಸೂರು ಭಾಗದಕ್ಕೆ ತುಮಕೂರು ಬೆಂಗಳೂರು ಹಾಸನ ಸುತ್ತಮುತ್ತಲ ಬಂದರೆ ಬಳಿಯೋ ರೊಟ್ಟಿ ಅಂತ ಇರುತ್ತೆ, ಅಂದರೆ ದೋಸೆ ಥರನೇ ರೊಟ್ಟಿಯನ್ನು ಹೆಂಚಿನ ಮೇಲೆ ಬಳಿತಾರೆ. ಅಬ್ಬಬ್ಬಬ್ಬ ಕೈ ಸುಟ್ಟೋಗಲ್ವ ಅಂತ ನೀವು ಯೋಚನೆ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ, ರೊಟ್ಟಿ ಸುಡುತ್ತೆ ಹೊರತು ಕೈ ಸುಡದಂತೆ ನೋಡ್ಕೋಬೇಕು. ಅದಕ್ಕೆ ಒಂಚೂರು ಬಿಸಿ ಬಿಸಿಯಾದ ತುಪ್ಪ ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ಅಂತ ಸೂಪರ್. ಅದೇ ಥರ ಸ್ವಲ್ಪ ಅದನ್ನು ನೀರು ಹಾಕಿ ತೆಳ್ಳಗೆ ಮಾಡ್ದಲೆ ಮಿದಿವಾಗಲೇ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹೊತ್ತೋಗಿ ಮಾಡ್ತೀವಲ್ಲ ಹಾಗೆ ಮಿದ್ಬಿಟ್ಟು ಕೆಳಗಡೆ ಅಂದರೆ ಹೆಂಚಿಗೆ ಹಾಕೋಕ್ಕೆ ಮುಂಚೆನೇ ಅದನ್ನು ಕೈಯಲ್ಲಿ ತಟ್ಟಿ ತಟ್ಟಿ ತಟ್ಟಿ ಆಮೇಲೆ ಹೆಂಚ ಮೇಲೆ ಹಾಕ್ತಾರೆ. ಅದು ಹಾಸನದ ಕಡೆ ತುಂಬ ಜನ ಆ ರೀತಿಯ ರೊಟ್ಟಿ ಮಾಡ್ತಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಖಡಕ್ ರೊಟ್ಟಿ ಮತ್ತು ಜೋಳದ ರೊಟ್ಟಿಯು ಕೂಡ ತುಂಬ ಫೇಮಸ್ ಇರುತ್ತೆ. ನಿಮ್ಗೆ ಯಾವುದಿಷ್ಟ ನಾವು ಕೇಳಿದ್ವಿ, ಸಾಕ ಜನ ತಿಳಿಸಿಕೊಟ್ಟಿದ್ರ, ಥ್ಯಾಂಕ್ ಯು ಸೋ ಮಚ್. ಇದೀಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಶರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973 ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ದಾದಿಯರ ಪಾತ್ರ

0: ಅಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ. ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲಾ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇವಾಂಶು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು, ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು ಘಟನಾ ಸ್ಥಳವನ್ನು

ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2 ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಆದ್ಮೇಲೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 1:20 ಕೇಳೋಣ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೇರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ. ಬಿಳಲಲ್ಲ, ಬೇರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ. ಎಲೆ ನೀನು ವಿಶ್ವರೋಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ. ಎಲೆ ನೀನು ವಿಶ್ವರೋಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ.

ಈ ವಿಶ್ವ ಎಂಬ ವೃಕ್ಷದಲ್ಲಿ ನೀನು ಬಿಳಲಲ್ಲ, ಬೇರಲ್ಲ, ಮುಂಡಕಾಂಡಗಳು ಅಲ್ಲ, ಚಿಗುರು ಹೂವು ಕಾಯಿ ಹಣ್ಣುಗಳು ಅಲ್ಲ. ಈ ವೃಕ್ಷದಲ್ಲಿ ನೀನು ಒಂದು ಎಲೆಯೂ ಮಾತ್ರ. ನೀನು ಈ ವಿಶ್ವವೆಂಬ ಬೃಹತ್ ಮರದ ಕೇವಲ ಒಂದು ಎಲೆಯೊಳೊಂದು ಎಲೆ. ನೀನು ಅದನ್ನು ತಿಳಿದುಕೊಂಡು ಬೇರೆ ಎಲೆಗಳಿಗೆ ಸಹಾಯವಾಗು. ಎಲೆಯು ಗಿಡವನ್ನು ಕಾಪಾಡುತ್ತದೆ, ಪೋಷಿಸುತ್ತದೆ. ಎಲೆಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿದರೆ ಚರ್ಮ ಸುಲಿದ ಮನುಷ್ಯನಂತಾಗಿ ಗಿಡ ಸಾಯುತ್ತದೆ. ಈ ವಿಶ್ವವೃಕ್ಷಕ್ಕೆ ಸಾವು ಎಂಬುದು ಇಲ್ಲದಿದ್ದರೂ ಆ ವೃಕ್ಷದ ಪೋಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಸೇರಿತು. ತಾತ್ಪರ್ಯವೇನೆಂದರೆ ಈ ಸಂಸಾರ ಜಗತ್ತು ಬ್ರಹ್ಮವಸ್ತುವಿನಿಂದ ಬಂದದ್ದು, ಇದು ಶ್ರೇಷ್ಠವಾದದ್ದು, ಆದ್ದರಿಂದ ಗೌರವಯುತವಾಗಿ ದರ್ಶಿಸಬೇಕು. ಇದು ಶಾಶ್ವತ ಬ್ರಹ್ಮ ವೈಭವ. ಈ ವೈಭವದಲ್ಲಿ ನಾವೂ ಸೇರಿಕೊಂಡು ಅದನ್ನು ಚೆನ್ನಾಗಿಸುವುದಕ್ಕೆ ಪ್ರಯತ್ನಿಸುತ್ತಾ ನಾವೂ ಬೆಳೆಯಬೇಕು. ಒಂದು ಪ್ರಾರ್ಥನೆ ಹೀಗಿದೆ: ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇಂಥ ಅರಿಕೆ ನಮ್ಮದಾಗಲಿ. ಒಂದು ತತ್ವಪದ ಹೀಗೆ ಹೇಳುತ್ತೆ: ಬ್ರಹ್ಮನಾನರಿಬೇಕು, ಜಗವೆಲ್ಲ ಮರಿಬೇಕು, ಬೆರಿಬೇಕು ಬೆರಿಬೇಕು ಬೆರಿಬೇಕು, ದಿನರಾತ್ರಿ ಮನದಾಗ ಕೊರಿಬೇಕು, ಬದ್ಧನಾನಳಿಯಬೇಕು, ಶುದ್ಧನಾನುಳಿಬೇಕು, ತ್ಯಾಗಬೇಕು ತ್ಯಾಗಬೇಕು, ಇದಕ್ಕೆಲ್ಲ ಬಲವಾದ ಯೋಗ ಬೇಕು. ಶುಕನಾಗಿ ಹುಟ್ಟಬೇಕು, ಜನಕಾಗಿ ಬೆಳಿಬೇಕು, ತಿಳಿಬೇಕು ತಿಳಿಬೇಕು, ಜನತೆಯ ಹಿತಕ್ಕಾಗಿ ಉಳಿಬೇಕು. ಅಂಥ ಸದಿಚ್ಛೆ ನಮ್ಮದಾಗಲಿ.

ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ. ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ. ಕೃತ್ಯಕ್ಕೆ ತಾಮ್ ತರುವ ಶಕ್ತಿಗುಣ ಪೂರ್ಣತೆಯ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ. ಕೃತ್ಯಕ್ಕೆ ತಾಮ್ ತರುವ ಶಕ್ತಿಗುಣ ಪೂರ್ಣತೆಯೇ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ.

0: ವನ ಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ, ಜನಕ್ಕೆ ಸಂತಸವೀವ ಘನನು ನಾನೆಂಬ ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಎಂದು ಡಿ ವಿ ಜಿ ಅವರು ಮತ್ತೊಂದು ಕಡೆ ಹೇಳುತ್ತಾರೆ. ಹೀಗೆ ಪ್ರಕೃತಿ ಭವ್ಯತೆ ದಿವ್ಯತೆ ಗುರುತಿಸಿ ಅದರಂತೆ ಸಹಜತೆಯಿಂದ ಕಾರ್ಯನಿರ್ವಹಿಸಿ ನನಗೆ ಜನರು ಶಹಬ್ಬಾಸನ್ನಲಿ ಅಂತ ನಿರೀಕ್ಷೆ ಪಡದೆ ಜೀವನವನ್ನು ಸಾಗಿಸು. ಪ್ರಕೃತಿ ತನ್ನ ವೈಭವವನ್ನು ಚಿತ್ರ ವಿಚಿತ್ರವಾಗಿ ರಚಿಸಿ ನಮಗೆ ನೀಡುತ್ತಾಳೆ. ಕಾಡಿನಲ್ಲಿ ಅದನ್ನು ನೋಡಿ ಸಂತೋಷ ಪಡುವ ಮನುಷ್ಯನಾರೂ ಇಲ್ಲ. ಆದರೂ ಪ್ರಕೃತಿ ಯಾರ ಹೊಗಳಿಕೆಗೂ ಕಾಯುವುದಿಲ್ಲ. ತನ್ನ ಪಾಡಿಗೆ ತಾನು ರಚಿಸಿ ಸಹಜತೆಯನ್ನು ಮೆರೆಯುತ್ತಾಳೆ. ಪ್ರಕೃತಿಯು ಸ್ವತಃಸಿದ್ಧ ಆನಂದ ವಸ್ತು. ಅದರಂತೆ ಜೀವಿತ ಸಾರ್ಥಕ್ಯ ಪೂರ್ಣತೆಯನ್ನು ಪಡೆಯಂತ ಸಂದೇಶವನ್ನು ನೀಡುತ್ತಾರೆ. ಬಿ ದ ಬೆಸ್ಟ್ ವಾಟ್ ಎವರ್ ಯು ಆರ್. ಇನ್ನೊಂದು ಕಡೆ ಡಿ ವಿ ಜಿ ಅವರು ಉದಾಹರಿಸುತ್ತಾರೆ. ಕನ್ನಡಿಯದರು ನಿಂತು ಮಾನವನು ತನ್ನ ಲಾವಣ್ಯಗಳ ನೋಡಿ ನೋಡುತ್ತ ಹಿಗ್ಗುವಂತೆ ಚಿನ್ಮಯಂ ಸೃಷ್ಟಿ ಚಿತ್ರದಿ ತನ್ನ ವೀರ್ಯ ಸಂಪನ್ನತೆಯನ್ನು ಅನುಭವಿಪ ಮರಳು ಮುನಿಯ. ಹೀಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಳಕು ಇಲ್ಲದ ಕಾಡಿನಲ್ಲಿ ವೈಭವವನ್ನು ಪ್ರಕಟಪಡಿಸುತ್ತಾಳೆ. ಸಹಜತೆಯಿಂದ ಆನಂದದಿಂದ ಆತುರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನ ಕಾರ್ಯವನ್ನು ಮಾಡು. ಯೋಗ ಕರ್ಮಸು ಕೌಶಲಂ, ಡೆಕ್ಸಿರಿಟಿ ಇನ್ ಆಕ್ಷನ್ ಇಸ್ ಯೋಗ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಛತೆ. ಶಕ್ತಿ ಗುಣಪೂರ್ಣತೆಯನ್ನು ಮೆರೆಯುತ್ತಾಳೆ. ಅದನ್ನು ನೋಡಿ ಕಲಿ ನಲಿ. ಜನಾರ್ದನನನ್ನು ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸುವುದು ಕಷ್ಟ. ಮನುಷ್ಯನು ಹೀಗೆ ತನ್ನ ಬಾಳನ್ನು ಸಾಗಿಸಬೇಕು ಅಂತ ಇಲ್ಲಿ ಡಿ ವಿ ಜಿ ಅವರು ನಮಗೆ ತಿಳಿಸುತ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಗಾಯನ ಆರ್ ಚಂದ್ರಿಕಾ. ವ್ಯಾಖ್ಯಾನ ಡಾಕ್ಟರ್

0: ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆದ್ಮೇಲೆ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 1:30. ಇದು ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು. ಲಂಚ್ ಬಾಕ್ಸ್ ಆರಂಭ ಆಗ್ತಿದೆ. ಯಾರು ಲಂಚ್ ಬಾಕ್ಸನ್ನು ಓಪನ್ ಮಾಡಿದ್ದೀರಾ? ಇನ್ನು ಬಾಕ್ಸ್ ಓಪನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ಬಾಕ್ಸಿಗೆ ಏನಾದರೂ ಹಾಕಲಿಕ್ಕೆ ನಾನೇನು ಅಡುಗೆನೇ ಮಾಡಿಲ್ಲ ಅಂತ ಅಡುಗೆ ಮನೆಯಲ್ಲೇ ಓಡಾಡ್ತಾ ಇದ್ದೀರಾ? ಎಲ್ಲೇ ಇರಿ, ಹೇಗೆ ಇರಿ, ಖುಷಿಯಾಗಿರಿ. ಈಗ ಲಂಚ್ ಬಾಕ್ಸ್ನಲ್ಲಿ ಒಂದು ವಿಷಯದ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು, ಸ್ಕೀಮ್ಸ್ ಏನಿದ್ದಾವೆ, ಅವು 11 ವರ್ಷವನ್ನು ಪೂರೈಸಿದೆ. ಅದರಲ್ಲಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ, ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಹಾಗೂ ಅಟಲ್ ಪೆನ್ಷನ್ ಯೋಜನಾ. ಇದನ್ನು 11 ವರ್ಷದ ಹಿಂದೆ, ಅಂದರೆ 2015 May 9 ಜಾರಿಗೊಳಿಸಲಾಯಿತು. ಈ ಯೋಜನೆಗಳನ್ನು ಘೋಷಣೆ ಮಾಡಲಾಗಿತ್ತು. May 9, 2015 ಘೋಷಿಸಿದಂತಹ PMJJBY ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ, PMSBY ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಹಾಗೂ APY ಅಟಲ್ ಪೆನ್ಷನ್ ಯೋಜನಾ, ಇವು 11 ವರ್ಷವನ್ನು ಪೂರೈಸಿವೆ. ಈ ಯೋಜನೆಯ ಫಲಾನುಭವಿಗಳು ನೀವಾಗಿದ್ದರೆ, ಅಂದರೆ ಈ ಯೋಜನೆಯನ್ನು, ಸ್ಕೀಮನ್ನು ನೀವು ತೆಗೆದುಕೊಂಡಿದ್ದು, ಅದರ ಅನುಭವವನ್ನು ಅಥವಾ ಫಲಾನುಭವಗಳು ನೀವಾಗಿದ್ದರೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಬಹುದು. ಏನಿದು ಯೋಜನೆ ಅವೆಲ್ಲ ಡೀಟೇಲ್ಸ್ ಹೇಳ್ತೀವಿ. ಈ ಯೋಜನೆ ಬಗ್ಗೆ ನಿಮಗೆ ಗೊತ್ತು, ಸೊ ನಾವು ಈ ಯೋಜನೆಯ ಫಲಾನುಭವಿಗಳಾಗಿದ್ದೀವಿ ಅಂತ ನೀವೇನಾದರೂ ಅಂದುಕೊಂಡಿದ್ದು, ನೀವು ಅದರ ಫಲಾನುಭವಿಗಳಾಗಿದ್ದಲ್ಲಿ ನಮಗೆ ಕರೆ ಮಾಡಬಹುದು. 0800-222-81206, 0800-222-81206 ಅಥವಾ ವಾಟ್ಸಪ್ ಮಾಡಿ 9480901013 9408091013. ಈ ಯೋಜನೆ ನಿಮ್ಮ ಜೀವನದಲ್ಲಿ ಹೇಗೆ ಉಪಯುಕ್ತವಾಗಿದೆ ಕಳೆದ 11 ವರ್ಷದಲ್ಲಿ, ಅದರ ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಆಕಸ್ಮಿಕ ಚಿತ್ರದ ಗೀತೆಯನ್ನು ಕೇಳಿದ್ರಿ. PMJJBY ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 2015 ಮೇ 9 ಆರಂಭ ಆಗುತ್ತೆ. ಈ ಯೋಜನೆಯಿಂದ ನಮಗೇನು ಉಪಯೋಗ, ಏನು ಇದರ ಸ್ವರೂಪ ಅಂತಂದರೆ, ಇದು ರಿನೀವಲ್ ಮಾಡುವಂತಹ, ಪ್ರತಿ ವರ್ಷ ರಿನೀವಲ್ ಮಾಡುವಂತಹ ರಿನೀವಬಲ್ 1 ಇಯರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಇದು. ಸೊ ಪ್ರತಿ ವರ್ಷ ರಿನೀವಲ್ ಆಗುವಂಥ ಒಂದು ವರ್ಷ ನಾವು ಅಮೌಂಟ್ ಕಟ್ಟಬೇಕು, ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ, ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ, ಹೀಗೆ ಪ್ರತಿ ತಿಂಗಳೇನು ಕಟ್ಟಬೇಕಾಗಿಲ್ಲ. ಪ್ರತಿ ವರ್ಷ ರಿನೀವಲ್ ಆಗುವಂತಹ ಒಂದು ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಇದು. ಇದರಿಂದ ನಮಗೆ 2 ಲಕ್ಷದವರೆಗೆ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ. ಅದು ಹೇಗೆ ಅಂತಂದರೆ, ಯಾವುದೇ ರೀತಿಯಾಗಿ ಆಕ್ಸಿಡೆಂಟ್ ಆಗಿರಬಹುದು ಅಥವಾ ಯಾವುದೇ ರೀತಿಯಾಗಿ ಸಾವನ್ನು ಅಪ್ಪಿದಾಗ, ಯಾರು ಈ ಯೋಜನೆಯನ್ನು ಅಥವಾ ಈ ಸ್ಕೀಮಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಾರೋ, ಯಾವುದೇ ಕಾರಣದಿಂದಾಗಿ ಆ ವ್ಯಕ್ತಿ ಮರಣ ಹೊಂದಿದಲ್ಲಿ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿವರೆಗೆ ಲೈಫ್ ಇನ್ಶೂರೆನ್ಸ್ ಸಿಗತ್ತೆ. ಸಾವು ಯಾವುದೇ ರೀತಿಯಾದರೂ ಆಗಿರಬಹುದು. ಮತ್ತು ಪ್ರತಿ ವರ್ಷ ಎಷ್ಟು ಕಟ್ಟಬೇಕು ಅಂದರೆ, ಈ ಯೋಜನೆ ಆರಂಭ ಆದಾಗ 330 ರೂಪಾಯಿ ಇತ್ತು, ಈಗ ಇದು ಪ್ರತಿ ವರ್ಷ 436 ರೂಪಾಯಿ ಕಟ್ಟಬೇಕಾಗುತ್ತೆ. ವರ್ಷಕ್ಕೆ 436 ರೂಪಾಯಿ. ನೀವು ಯಾವುದೇ ಬ್ಯಾಂಕ್ ಅಥವಾ ಯಾವುದೇ ಪೋಸ್ಟ್ ಆಫೀಸ್ನಲ್ಲಿ ನೀವು ಸೇವಿಂಗ್ ಅಕೌಂಟನ್ನು ಹೊಂದಿದರೆ ನೀವು ಈ ಸ್ಕೀಮನ್ನು ಪಡೆಯಬಹುದು. ಏನು ಈಗ ಏನು ಮೇ ತಿಂಗಳಿದೆ ನೋಡಿ, ಈ 31 ಇದೆಯಲ್ಲ, ಮೇ 31 ಇದು ಸ್ಕೀಮ್ ಆಟೋ ಡೆಬಿಟ್ ಆಗುತ್ತೆ. ನಿಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ಅಮೌಂಟ್, ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಒಂದು 5,000 10,000 ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರಲ್ಲ, ಅದರಲ್ಲಿ 436 ರೂಪಾಯಿ ಆಟೋ ಡಿಬಿಟ್ ಆಗುತ್ತೆ. ಆಟೋಮೆಟಿಕಲಿ ಅಷ್ಟು ಕಟ್ಟಾಗತ್ತೆ ನೀವು ಈ ಸ್ಕೀಮ್ ಹೊಂದಿದಾಗ. ಕೊನೆಯಲ್ಲಿ ಅಂದರೆ ಮೇ 31 ಒಳಗೆ ಅಷ್ಟು ಅಮೌಂಟ್ ಆದರೂ ಇರೋ ರೀತಿ ನಿಮ್ಮ ಅಕೌಂಟನ್ನು ನೋಡ್ಕೊಂಡಿರಬೇಕು, ಬ್ಯಾಲೆನ್ಸ್ ಮಾಡಿರಬೇಕು. ಹೀಗೆ ಪ್ರತಿ ವರ್ಷ ಮೇ 31 436 ರೂಪಾಯಿ ನಿಮ್ಮ ಅಕೌಂಟಿಂದ ಡಿಡಕ್ಟ್ ಆಗಿ ಅಲ್ಲೇ ಡೆಬಿಟ್ ಆಗ್ತಾ ಹೋಗುತ್ತೆ, ನಿಮ್ಮ ಈ ಸ್ಕೀಮಿಗೆ ಡೆಬಿಟ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಈ ವ್ಯಕ್ತಿ ಯಾವುದೇ ಕಾರಣದಿಂದಾಗಿ ಯಾವುದೇ ವಯಸ್ಸಿನಲ್ಲಿ ಮರಣ ಹೊಂದಿದಲ್ಲಿ ಅವರ ಕುಟುಂಬಕ್ಕೆ ಗರಿಷ್ಠ 2 ಲಕ್ಷ ರೂಪಾಯಿವರೆಗೆ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ. ಹಾಗಾದರೆ ಈ ಯೋಜನೆಯನ್ನು ತಗೊಳ್ಳೋಂಥವ್ರು ಎಷ್ಟು ವಯಸ್ಸಿನವರಾಗಿರಬೇಕು? ನಿಮಗೆ ಗೊತ್ತಿದ್ದಲ್ಲಿ ನಮಗೆ ವಾಟ್ಸಪ್ ಮಾಡಿ ಅಥವಾ ನೀವು ಈ ಯೋಜನೆಯನ್ನು ತೆಗೆದುಕೊಂಡಿದ್ದಲ್ಲಿ ನಮಗೆ ಕರೆ ಮಾಡಿ ತಿಳಿಸ್ಬೋದು. 0800-222-1206. ಇಂಥ ಯೋಜನೆಗಳಿಂದ ನಿಮಗೆ ಯಾವ ರೀತಿ ಉಪಯೋಗ ಆಗಿದೆ ಅದನ್ನು ಕೂಡ ಹಂಚಿಕೊಳ್ಬಹುದು. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಗಂಡಿಂದ ಹೆಣ್ಣು, ಹೆಣ್ಣಿಂದ ಗಂಡು, ಸಂಸಾರಕ್ಕೆ ಇಬ್ರು ಕಣ್ಣು. ಸೊ ಹೀಗೆ ಇಬ್ರು ಇದ್ದಂತ ಸಂಸಾರದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರು ಆದ್ರೆ ನಮ್ಮ ಮುಂದಿನ ಜೀವನವನ್ನ ಕುಟುಂಬವನ್ನ ನಡೆಸೋರು ಯಾರು ಅನ್ನೋ ಯೋಚನೆ ಇದ್ದವರು ಸಾಕಷ್ಟು ಜನ ಲೈಫ್ ಇನ್ಶೂರೆನ್ಸ್ ತಗೋತಾರೆ. ಅದರಲ್ಲಿ ಸರ್ಕಾರವೇ ತಂದಿರ್ತಕ್ಕಂಥ ಯೋಜನೆ. ಹಲೋ
1: ಹಲೋ
0: ಸರ್, ಇಲ್ಲಿ ಮಾತಾಡಿ ಸರ್. ಓಕೆ, ಅಲ್ಲಿ ಯಾರನ್ನೋ ಕರೀತಿದ್ದೀರ, ನಿಮ್ಮ ಮಗುನೋ ಯಾರನೋ. ನಮಸ್ಕಾರ, ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಈ ಯೋಜನೆಯ PM JJBY ಅಂದ್ರೆ ಜೀವನ್ ಜ್ಯೋತಿ ಬಿಮಾ ಯೋಜನೆಯ ಫಲಾನುಭವಿಗಳು, ಅಂದ್ರೆ ಆ ಸ್ಕೀಮ್ ಅನ್ನ ತೆಗೆದುಕೊಂಡಿರೋರು ಕಾಲ್ ಮಾಡಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ತಮ್ಮ ಹೆಸರು ಸರ್?
1: ಮೇಡಮ್ ಚಂದ್ರು ಅಂತ, ಇಲ್ಲಿ ಬೆಂಗಳೂರು ಜೀವನ್ ಭೀಮನಗರ ಇಂದ.
0: ಚಂದ್ರು ಅಂತನ ಚಂದ್ರುನ?
1: ಬರಿ ಚಂದ್ರು ಮೇಡಮ್.
0: ಮತ್ತೆ ಹಂಗೆ ಹೇಳ್ಬೇಕಲ್ವಾ ಸರ್?
1: ಹೌದು.
0: ಊಟ ಆಯ್ತಾ ಸರ್?
1: ಊಟ ಆಯ್ತು ಮೇಡಮ್. ನಿಮ್ದು?
0: ನಮ್ದು ಇನ್ನೂ ಆಗಿಲ್ಲ ಸರ್, ಡ್ಯೂಟಿಯಲ್ಲಿ ಇದೀವಿ. ಏನಿವತ್ತು ರಜೆನಾ ನಿಮಗೆ?
1: ಮೇಡಮ್ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಿರೋದು ನಾನು. ಇದು ಸಮ್ಮರ್ ವೆಕೇಶನ್.
0: ಓಕೆ, ನಿಮ್ಮ ಮಕ್ಕಳಿಗೂ ಸಮ್ಮರ್ ವೆಕೇಶನ್, ನಿಮಗೂ?
1: ಹಾಂ ಮೇಡಮ್, ಅಂದ್ರೆ ಒಂದು ವರ್ಷದಲ್ಲಿ ಒಂದು ತಿಂಗಳು ವೆಕೇಶನ್ ಇರುತ್ತೆ ಕೋರ್ಟು. ಸಿವಿಲ್ ವರ್ಕ್ ನಡೆಯಲ್ಲ, ಕ್ರಿಮಿನಲ್ ವರ್ಕ್ ನಡೀತದೆ. ಅದರಲ್ಲಿ ಸ್ಟಾಫ್ಗಳಿಗೆ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಂತ ಇರುತ್ತೆ. ನಾನು ಫಸ್ಟ್ ಬ್ಯಾಚ್ ತಗೊಂಡಿದ್ದೀನಿ. ಹಾಗಾಗಿ ಇವ ಕೋರ್ಟ್ ಒಂದು ತಿಂಗಳಲ್ಲಿ ಎರಡು ವಾರ ರಜಾ ನನಗೆ.
0: ಓಕೆ, ನಮಗೂ ಒಂದಷ್ಟು ವಿಷಯ ತಿಳಿಸ್ಕೊಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ತಾವು ಈ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಸ್ಕೀಮ್ ಅಲ್ಲಿ ತಗೊಂಡ್ಕೊಂಡಿದೀವಿ ನಾವು ಅಂತ ಹೇಳಿದ್ರಿ, ಯಾವಾಗ, ಎಷ್ಟು ವರ್ಷದಿಂದ?
1: ಜೀವನ್ ಜ್ಯೋತಿ ಅದು ಪ್ರಧಾನ ಮಂತ್ರಿ ಯೋಜನೆ ಬಂದು ಒಂದ್ ಮೂರ್ನಾಲ್ಕು ವರ್ಷದಲ್ಲಿ ತಗೊಂಡೆ. ಅದು ಬಂದು ಒಂದು ವರ್ಷಕ್ಕೆ 436 ರೂಪಾಯಿ ಕಟ್ ಆಗುತ್ತೆ. ನಾವು ಯಾವ್ದೇ ಒಂದು ಸಾವು ಒಪ್ಪದಾಗ ಯಾವ್ದೇ ಕಾರಣದಿಂದ ನಾನು ಯಾರಿಗೆ ನಾಮಿನಿ ಕೊಟ್ಟಿರ್ತೀವೋ ಅವ್ರಿಗೆ ಇದು 2 ಲಕ್ಷ ರೂಪಾಯಿ ಹೋಗುತ್ತೆ.
0: ಹೌದು,
1: ಸತ್ತಾಗ. ಸೊ ಇದನ್ನ ಎಲ್ಲರೂ ಮಾಡಿಸ್ಬೇಕು ಮೇಡಮ್. ಇದು ಈ ಯೋಜನೆ ಚೆನ್ನಾಗಿದೆ, ಪ್ರತಿಯೊಬ್ಬರು ಮಾಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು
0: ತಾವು ತಗೊಳ್ಳುವಾಗ ಈ ಸ್ಕೀಮ್ನಲ್ಲಿ ಯಾಕೆ ಆಲೋಚನೆ ಬಂತು ನಾನು ತಗೋಬೇಕು ಇದನ್ನ ಅಂತ
1: ಮೇಡಮ್? ಯಾಕೆ ಅಂದ್ರೆ ಈ ಯೋಜನೆದ ಬಗ್ಗೆ ನಾನು ತಿಳ್ಕೊಂಡಾಗ ಈ ಸ್ಕೀಮ್ ಬಂದು ಚೆನ್ನಾಗಿತ್ತು. ಮನುಷ್ಯನ ಜೀವ ನೀವು ಹೇಳ್ದಂಗ ಗೊತ್ತು, ಹೇಗೆ ಅಂದ್ರೆ ಇವತ್ತಿದ್ದವ್ ನಾಳೆ ಇರಲ್ಲ. ಈಗ ಬೆಂಗಳೂರು ದಿನ ಸಾಯ್ತಾನೆ ಇದಾರ ನೋಡಿ.
0: ಯಾವ್ದಾದ್ರು ಒಂದು ಕಾರಣ ಗೊತ್ತಿಲ್ಲ,
1: ನಾವ್ ಹೇಗ್ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಮೇಡಮ್. ಇವತ್ತು ಇದ್ದೀನಿ, ನಾಳೆ ನಾವ್ ಇನ್ ಮಾತಾಡ್ತೀನೋ ಇವೋ, ನಮಗೂ ಯಾರಿಗೂ ಗೊತ್ತಿಲ್ಲ ಇದು. ಹಾಗಾಗಿ ಇವತ್ತು ಆಕ್ಸಿಡೆಂಟ್ ಆಗ್ಬೋದು, ಮತ್ತೆ ಇನ್ನೇನೋ. ಈಗ ಎಷ್ಟು ಈಗ ನಿಮಗ್ ಗೊತ್ತಿದಂಗೆ ಹಾರ್ಟ್ ಪ್ರಾಬ್ಲಮ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್. ಹಾಗಾಗಿ ಯಾರು ಯಾವ ರೀತಿ ಬೇಕಾದ್ರೂ ಸತ್ತಾಗ ಈ ಸ್ಕೀಮ್ ಅನ್ವಯಿಸುತ್ತೆ. ಈ ಸ್ಕೀಮ್ ಅನ್ವಯಿಸಿದಾಗ 2 ಲಕ್ಷ ಬರುತ್ತೆ.
0: ಹೌದು, ನಮ್ಮನ್ನ ನಂಬಿಕೊಂಡಂತವ್ರು ಒಂದಷ್ಟು ಮಂದಿ ಇರ್ತಾರೆ ಕುಟುಂಬದಲ್ಲಿ. ಹೌದು, ನಾವು ಆದಾಯ ಏನೋ ಗಳಿಸ್ತಾ ಇರ್ತೀವಿ, ನಾವು ಅವ್ರನ್ನ ಸಾಕ್ತಾ ಇರ್ತೀವಿ, ನಮ್ಮ ಕುಟುಂಬ ಮುಂದುವರಿತಾ ಇರುತ್ತೆ. ಸಡನ್ ಆಗಿ ಡೆತ್ ಆದಾಗ ಯಾವುದೋ ಕಾರಣದಿಂದಾಗಿ ನಮ್ಮ ಕುಟುಂಬದವ್ರಿಗೆ ಸಂಕಷ್ಟದ ಸಮಯದಲ್ಲಿ ತಕ್ಷಣಕ್ಕೆ ಒಂದಿಷ್ಟು ಆರ್ಥಿಕ ನೆರವು ಅಂತ ಸಿಗುತ್ತೆ. ಅವ್ರ ಎದಕ್ಕೆ ತೋಚದಂತಾಗದೆ ಏನೋ ಒಂದಿಷ್ಟು ಅವ್ರಿಗೆ ಸ್ಥೈರ್ಯ ಸಿಗುತ್ತೆ, ಒಂದಷ್ಟು ದಿನ ನಾವು ಈ ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತ ಹೇಳಿ ಅಲ್ವಾ?
1: ಹೌದು ಮೇಡಮ್, ಈ ಸಂದರ್ಭದಲ್ಲಿ ಎಲ್ಲರೂ ಮಾಡಿಸಿ ಅಂತ ನಾನು ಹೇಳ್ತಾ ಇದ್ದೀನಿ.
0: ಎಲ್ಲರೂ ಮಾಡಿಸಿ ಅಂತ ತಾವ್ ಹೇಳ್ತಿದ್ದೀರಾ?
1: ಹೌದು ಮೇಡಮ್. ಇನ್ನೊಂದ್ ಏನಂದ್ರೆ ಮೇಡಮ್, ಇಂಪಾರ್ಟೆಂಟ್, ಈ ತಿಂಗಳು 31st ಒಳಗೆ ನೀವ್ ಹೇಳದಂಗೆ ಅಕೌಂಟ್ ಅಲ್ಲಿ ಅಮೌಂಟ್ ಇಟ್ಕೊಂಡ್ರೆ ಒಳ್ಳೇದು, ಅದೇ ಕಟ್ ಆಗುತ್ತೆ.
0: ಹೌದೌದು,
1: ಅದೇ 436 ರುಪೀಸ್ ಅದೇ ಕಟ್ ಆಗುತ್ತೆ. ಆದಷ್ಟು ಇವರು ಒಂದ್ 2,000 ಇಟ್ಕೊಂಡ್ರೆ ಉಳಿದ ಅಮೌಂಟ್ ಅಲ್ಲೇ ಇರುತ್ತೆ, ಅದೇನ್ ಬೇಕಾದ್ರೆ ಕಟ್ ಆಗುತ್ತೆ.
0: ಹೌದಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡಿದಕ್ಕೆ ಚಂದ್ರು ಸರ್. ಖುಷಿಯಾಗಿರಿ, ರಜೆನ ಚೆನ್ನಾಗಿ ಕಳೀರಿ.
1: ಥ್ಯಾಂಕ್ಸ್ ಮೇಡಮ್.
0: ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, 436 ರೂಪಾಯಿ ಆಟೋ ರಿನ್ಯೂವಲ್ ಆಗುತ್ತೆ. 18 to 50 ವರ್ಷದ ಒಳಗಿನಿರ್ತಕ್ಕಂಥ ಯಾವುದೇ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಅಕೌಂಟನ್ನು ಹೊಂದಿರತಕ್ಕಂಥವ್ರು ಈ ಯೋಜನೆಯನ್ನು ಪಡೆದುಕೊಳ್ಳಬಹುದು. 18 to 50 ವರ್ಷದೊಳಗಿನವ್ರು ಯಾರು ಬೇಕಾದ್ರೂ ಈ ಸ್ಕೀಮನ್ನು ತೆಗೆದುಕೊಳ್ಳಬಹುದು. ಇನ್ನು PMSBY ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅನ್ನೋದು ಕೂಡ ಒಂದಿದೆ, ಅದು ಕೂಡ ನಮಗೆ ಹೆಲ್ಪ್ಫುಲ್. ಹೇಗೆ ಅಂತ ತಿಳಿಸ್ತೀವಿ, ಕೇಳ್ತಾ ಇರಿ. ನೀವು ಯಾವುದೇ ಯೋಜನೆಯ ಫಲಾನುಭವಿಗಳಾಗಿದೆ, ಸ್ಕೀಮನ್ನು ತೆಗೆದುಕೊಂಡಿದ್ರೆ ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿ. 0800-222-8102-06.

PMSBY ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕೂಡ 2015 ಮೇ 9 ಶುರುವಾಗುತ್ತೆ. ಇದೊಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್. ಇಲ್ಲಿ ಸುರಕ್ಷಾ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ಯಾವುದೇ ಕಾರಣದಿಂದ ಸಾವನ್ನಪ್ಪಿದ್ರೆ ನಮಗೆ ಲೈಫ್ ಇನ್ಶೂರೆನ್ಸ್ ಅಮೌಂಟ್ 200,000 ಏನಿರುತ್ತೆ ಅದು ಸಿಗುತ್ತೆ. ಬಟ್ ಇಲ್ಲಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ಆಕ್ಸಿಡೆಂಟ್ ಆದಾಗ ಸಾವುಗಳಾದರೆ ಅಥವಾ ಪರ್ಮನೆಂಟಾಗಿ ಡಿಸಬಿಲಿಟಿ ಅಂಗವೈಕಲ್ಯ ಬಂದರೆ ಆವಾಗ ಲೈಫ್ ಇನ್ಶೂರೆನ್ಸ್ ಸಿಗುವಂತಹ ಯೋಜನೆ ಇದು. ಇದರಲ್ಲೂ ಕೂಡ 200,000 ಕವರೇಜ್ ಇರುತ್ತೆ. ಆಕ್ಸಿಡೆಂಟಿಂದಾಗಿ ಅಪಘಾತದಿಂದಾಗಿ ಸಾವನ್ನಪ್ಪಿದರೆ ಅಥವಾ ಸಂಪೂರ್ಣವಾಗಿ ಅಂಗವೈಕಲ್ಯವನ್ನು ಹೊಂದಿದರೆ ವಾರ್ಷಿಕ ನಾವು 20 ರೂಪಾಯಿ ಕಟ್ಟಬೇಕಷ್ಟೇ. ಇಲ್ಲಿ 20 ರೂಪಾಯಿ ಇದು ಕೂಡ ಆಟೋ ಡೆಬಿಟ್ ಆಗ್ತಾ ಹೋಗುತ್ತೆ. ನಮ್ಮ ಅಕೌಂಟ್ನಲ್ಲಿ ಏನು ಅಮೌಂಟ್ ಇರುತ್ತೆ ಅದರಲ್ಲಿ ಪ್ರತಿ ಆರ್ಥಿಕ ವರ್ಷದಲ್ಲಿ 20 ರೂಪಾಯಿ ಮೇ 31 ಕಟ್ಟಾಗ್ತಾ ಹೋಗುತ್ತೆ. ಈ ರೀತಿ ಆದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಯೋಜನೆಯನ್ನು ನಾನು ತೆಗೆದುಕೊಂಡಿದ್ದೆ ಅಥವಾ ಯಾವುದೇ ವ್ಯಕ್ತಿ ತೆಗೆದುಕೊಂಡಿದ್ದಾಗ ಅವರು ಅಪಘಾತದಲ್ಲಿ ಮರಣ ಹೊಂದಿದೆ ಅವರ ಕುಟುಂಬಕ್ಕೆ 200,000 ಸುರಕ್ಷಾ ಭೀಮಾ ಯೋಜನೆಯಡಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತೆ. ಫುಲ್ ಡಿಸೆಬಿಲಿಟಿ ಅಂದರೆ ಸಂಪೂರ್ಣ ಅಂಗವೈಕಲ್ಯ ಹೊಂದಿದ್ರು ಕೂಡ 200,000 ಸಿಗುತ್ತೆ. ಸಾವಾದರೂ ಅಷ್ಟೇ ಅಂಗವೈಕಲ್ಯ ಹೊಂದಿದೆ ಸಂಪೂರ್ಣವಾಗಿ. ಅಕಸ್ಮಾತ್ ಆಗಿ ಏನಾದರೂ ಸ್ವಲ್ಪ ಪಾರ್ಷಿಯಲಿ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಗರಿಷ್ಠ 100,000 ಲೈಫ್ ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತೆ. ಇದು ಆ್ಯನ್ಯುಯಲ್ ಪ್ರೀಮಿಯಮ್ಮು 20 ರೂಪಾಯಿ. ಇಲ್ಲಿ ಏನು ಏಜ್ ಅಂದರೆ 18-70 ವಯಸ್ಸಿನವರು ಈ ಸ್ಕೀಮನ್ನು ತೆಗೆದುಕೊಳ್ಳಬಹುದು. 18-70 ವಯಸ್ಸಿನವರು ಈ ಸ್ಕೀಮ್ಗೆ ತಾವು ಅಪ್ಲೈ ಮಾಡಿ

ಅಟಲ್ ಪೆನ್ಷನ್ ಯೋಜನಾನ May 9, 2015 ಘೋಷಣೆ ಮಾಡಿದ್ದು, ಅದನ್ನು ಫಸ್ಟ್ ಅಕ್ಟೋಬರ್ ಜೂನಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಇದರ ಪ್ರಕಾರ ಅಟಲ್ ಪೆನ್ಷನ್ ಯೋಜನಾ ಪ್ರಕಾರ ಸಾಮಾನ್ಯವಾಗಿ ಸರ್ಕಾರಿ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ಅವ್ರು ಕೆಲಸ ಮಾಡ್ತಾ ಇದ್ದರೆ 60 ವರ್ಷದ ನಂತರ ಅವ್ರಿಗೆ ಪೆನ್ಷನ್ ಬರುತ್ತೆ. ಆದರೆ ಸರ್ಕಾರೇತರ ಇಲಾಖೆಗಳಲ್ಲಿ ಅಥವಾ ಅಸಂಘಟಿತ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದವರು ಆಫ್ಟರ್ 60 ಏಜ್ 60 ವರ್ಷದ ನಂತರ ಅವರು ದುಡಿಯೋಕ್ಕಾಗಲ್ಲ, ತುಂಬ ಶಕ್ತಿಹೀನರಾಗಿರ್ತಾರೆ, ಬಲ ಇರೋಲ್ಲ. ಆವಾಗ ನಮಗೆ ಪೆನ್ಷನ್ ಬೇಕಾಗುತ್ತೆ, ನಾವೇನು ಮಾಡಬೇಕು ಅಂತ ಯೋಚನೆ ಮಾಡೋವಂಥವ್ರಿಗೆ ಈ ಒಂದು ಯೋಜನೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಹೇಗೆ ಅಂದರೆ 60 ವರ್ಷದ ನಂತರ ಇದು ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪೆನ್ಷನ್ ಸಿಗುವಂಥದ್ದು. 18-40 ವರ್ಷ ಒಳಗಿನವರು, ಅಂದರೆ 18-39 ವರ್ಷ ಒಳಗಿನವರು ಈ ಯೋಜನೆಯನ್ನು ಪಡೆದುಕೊಳ್ಳಬಹುದು, ಈ ಸ್ಕೀಮ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬಹುದು. ಅವರು ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಅಂತ ಕಟ್ತಾ ಹೋಗ್ತಾ ಇರ್ತಾರೆ. ಅದರ ಪ್ರಕಾರ 60 ವರ್ಷದ ನಂತರ ಅವರು ತಿಂಗಳಿಗೆ ಇಷ್ಟಂತೆ, ಅಂದರೆ 1,000 ರಿಂದ ಗರಿಷ್ಠ 5,000 ವರೆಗೆ ಪೆನ್ಷನನ್ನು ತೆಗೆದುಕೊಳ್ಬಹುದು. ಅದು ಯಾವುದ್ರ ಮೇಲೆ ಆಧಾರಿತವಾಗಿದೆ ಅಂದರೆ, ನೀವು 60 ವರ್ಷ ಆಗೋ ತನಕ ಎಷ್ಟು ಅಮೌಂಟನ್ನು ಕಟ್ತಾ ಇರ್ತೀರೋ ಅದರ ಮೇಲೆ ನಿಮ್ಮ ಆಯ್ಕೆ ಇರುತ್ತೆ. ಅಂದರೆ ತಿಂಗಳಿಗೆ ನಾನು 60 ವರ್ಷದ ನಂತರ 1,000 ತೊಗೋತೀನಿ, ಅಥವಾ 2,000, 3,000, 4,000 ಅಥವಾ 5,000 ಪೆನ್ಷನ್ ಅಮೌಂಟ್ ತೊಗೋತೀನಿ ಅನ್ನೋದು ನೀವು ಕಟ್ಟುವಂತಹ ಅಮೌಂಟ್ ಮೇಲೆ ಆಧಾರಿತವಾಗಿರುತ್ತೆ. ಆ ನಂತರ ಹೇಗೆ ಉಪಯೋಗ ತಿಳಿಸ್ತೀವಿ, ಕೇಳ್ತಾ ಇರಿ.

0: ಹದಿನೆಂಟರಿಂದ 40 ವರ್ಷ ಒಳಗಿನವರು ಅಂದರೆ 39 ವರ್ಷದ ತನಕ ಈ ಅಟಲ್ ಪೆನ್ಷನ್ ಯೋಜನೆಯನ್ನು ನಾವು ತೆಗೆದುಕೊಳ್ಬಹುದು. 2022 ಅಕ್ಟೋಬರ್ 1 ಒಂದು ತಿದ್ದುಪಡಿ ಆಗುತ್ತೆ. ಏನಂದರೆ ಈ ಯೋಜನೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಯಾರಿರ್ತಾರೆ ಅವರು ಎಲಿಜಿಬಲ್ ಅಲ್ಲ ಅಂತ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ನ ಹೊರತುಪಡಿಸಿ ಉಳಿದಂಥವ್ರು 18 ರಿಂದ 40 ವರ್ಷದೊಳಗಿನವರು ಈ ಸ್ಕೀಮನ್ನು ಪಡೆದುಕೊಳ್ಬಹುದು. ಇವರಿಗೆ ಅವರು ಪ್ರತಿ ತಿಂಗಳು ತಮ್ಮ ಉಳಿತಾಯ ಖಾತೆ ಏನು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿರುತ್ತೆ ಅದಕ್ಕೆ ಪ್ರತಿ ತಿಂಗಳು ಕಟ್ಟುವಂತಹ ಅಮೌಂಟ್ನ ಆಧಾರದ ಮೇಲೆ ಮತ್ತು ಅವರು ಯಾವ ಏಜ್ನಲ್ಲಿ ಈ ಸ್ಕೀಮನ್ನು ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ಅವರಿಗೆ 60 ವರ್ಷದ ನಂತರ ಪೆನ್ಷನ್ ಪ್ರತಿ ತಿಂಗಳಿಗೆ ಎಷ್ಟು ಬರುತ್ತೆ ಅನ್ನೋದನ್ನು ಡಿಸೈಡ್ ಮಾಡಲಾಗತ್ತೆ. ಇದರಿಂದ ಏನು ಉಪಯೋಗ ಅಂತ ಅಂದರೆ ನೀವು ಅಮೌಂಟ್ ಕಟ್ತಾ ಇರ್ತೀರಾ, ಪ್ರತಿ ವರ್ಷಕ್ಕೆ 50% ನೀವು ಕಟ್ಟಿರ್ತಕ್ಕಂಥ ಅಮೌಂಟಿಗೆ 50% ಸರ್ಕಾರ ಅಮೌಂಟ್ ಸೇರುತ್ತೆ. 60 ವರ್ಷದ ನಂತರ ಪ್ರತಿ ತಿಂಗಳು ನೀವು ಏನು ಆಯ್ಕೆ ಮಾಡ್ಕೊಂಡಿರ್ತೀರಾ ಅದರ ಪ್ರಕಾರ ಪೆನ್ಷನ್ 1,000 ರಿಂದ 5,000 ನಿಮ್ಮ ಆಯ್ಕೆ ಪ್ರಕಾರ ದುಡ್ಡು ಬರ್ತದೆ. ನೀವು ಇನ್ ಕೇಸ್ ಸಾವನ್ನಪ್ಪಿದರೆ ನಿಮ್ಮ ಗಂಡ ಅಥವಾ ಹೆಂಡತಿಗೆ ಉಳಿದಂಥ ಅಮೌಂಟ್ ಎಷ್ಟಿರುತ್ತೆ ನೀವು ಕಟ್ಟಿರೋದ್ರಲ್ಲಿ ಅದರ ಪೆನ್ಷನ್ ಅಮೌಂಟ್ ಕೂಡ, ಅಂದರೆ ನಿಮಗೆ ಬರ್ತಿದ್ದಷ್ಟೇ ಪೆನ್ಷನ್ ಅಮೌಂಟ್ ಅವರಿಗೂ ಬರ್ತಿರುತ್ತೆ. ಇನ್ ಕೇಸ್ ಇಬ್ಬರೂ ಕೂಡ ಗಂಡ ಹೆಂಡತಿ ಅದರಲ್ಲಿ ಯಾರು ಜೋಡಿ ತೀರಿ ಹೋದರೆ ಅವರ ನಾಮಿನಿಗೆ ಈ ವ್ಯಕ್ತಿ ಸ್ಕೀಮಲ್ಲಿರ್ತಕ್ಕಂಥ ವ್ಯಕ್ತಿ ಏನು ಈ ಸ್ಕೀಮ್ನ ಫಲಾನುಭವಿ ಆಗಿರ್ತಾರೆ ಅವರು ಕಟ್ಟಿದಂಥ ಉಳಿದ ಅಮೌಂಟ್ ನಾಮಿನಿಗೆ ಸಿಗತ್ತೆ. 18 ರಿಂದ 40 ವರ್ಷದವರು. ವಿಶೇಷವಾಗಿ ಗಮನಿಸಬೇಕು, ಆರ್ಥಿಕ ಸಚಿವಾಲಯ ತಿಳಿಸಿರೋದು ಇತ್ತೀಚೆಗೆ ಈ ಒಂದು ಏಜ್ ಅಂದರೆ 35 ಒಳಗಿರ್ತಕ್ಕಂಥರೇ ಇದಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ಅಂದರೆ ಭವಿಷ್ಯದಲ್ಲಿ ತಮ್ಮ ಜೀವನವನ್ನು ಹೇಗೆ ಆರ್ಥಿಕವಾಗಿ ಭದ್ರಪಡಿಸ್ಕೊಳ್ಬೇಕು ಅನ್ನೋ ಒಂದು ಜಾಗೃತಿ ಕಾಳಜಿ ಅವರಲ್ಲಿ ಹೆಚ್ಚಿದೆ ಅನ್ನೋದನ್ನು ಗಮನಿಸಿ ಈ ವಿಷಯವನ್ನು, ಮೆಚ್ಚುಗೆಯ ವಿಷಯವನ್ನು ಯುವಕರಿಗೆ ಅಂದರೆ 35 ವರ್ಷ ಒಳಗಿರ್ತಕ್ಕಂಥವ್ರು ಅಟಲ್ ಪೆನ್ಷನ್ ಯೋಜನೆಗೆ ಹೆಚ್ಚು ಹೆಚ್ಚು ಸ್ಕೀಮ್ಗೆ ತಾವು ಜಾಯಿನ್ ಆಗ್ತಾ ಇದ್ದಾರೆ ಅನ್ನೋದನ್ನು ತಿಳಿಸಿಕೊಟ್ಟಿದೆ. ನೀವು ಕೂಡ ಈ 3 ಯೋಜನೆಗಳಲ್ಲಿ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಆ್ಯಂಡ್ ಅಟಲ್ ಪೆನ್ಷನ್ ಯೋಜನಾ, ಯಾವುದನ್ನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಚೆನ್ನಾಗಿ ಥಿಂಕ್ ಮಾಡಿ ತೆಗೆದುಕೊಳ್ಳಿ. ಯಾಕಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆಗಳು, ನಮ್ಮೆಲ್ಲರ ಪ್ರಗತಿಗೆ, ಅಭಿವೃದ್ಧಿಗೆ, ಸುರಕ್ಷತೆಗಾಗಿಯೇ ಇರುವಂತಹ ಯೋಜನೆಗಳು. ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಿದೆ 2 ಗಂಟೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆ.
1: Good afternoon. This is Akashvani and I am Valsa Williams with the midday news. The headlines. NEET exam for admission to undergraduate medical education cancelled over paper leak allegations. CBI probe ordered. Himanta Biswa Sarma takes oath as Chief Minister of Assam for second consecutive term. CBI takes over probe into murder of West Bengal Chief Minister Shubhendu Adhikari's aide Chandranath Rath. President Draupadi Murmu confers National Florence Nightingale Awards on 15 nursing professionals. And in IPL cricket, Gujarat Titans to take on Sunrisers Hyderabad in Ahmedabad this evening. The National Testing Agency, NTA, has decided to cancel the NEET-UG 2026 examination conducted on the 3rd of this month for admission to undergraduate medical education. In a social media post, NTA informed that the decision has been taken in the interest of students and in recognition of the trust on which the national examination system rests. The agency also stated that the government has decided to refer the matter to the Central Bureau of Investigation for a comprehensive inquiry into the allegations of paper leak. The agency said it will extend full cooperation to the Bureau and provide all materials, records and assistance required for the investigation. It said the decision was taken following inputs examined by the NTA in coordination with central agencies and investigative findings shared by the law enforcement agencies. The NTA said the examination will be reconducted on dates to be notified separately. Registration details, candidature information and examination centres selected for the May 2026 cycle will remain unchanged and be carried forward to the reconducted examination. The agency informed that no fresh registration will be required and no additional examination fee will be levied.

0: ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ 100 ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3 ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30 ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು 2 ಮೇಕೆಗಳನ್ನು ಹೊತ್ತೊಯ್ದಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3 ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ
1: ದರಾ ಬೇಂದ್ರೆಯವರ ನಿರ್ದೇಶನದಲ್ಲಿ ವತ್ಸಲ ಹರಣ ನಾಟಕದಲ್ಲಿ ಅಭಿಮನ್ಯು ಪಾತ್ರ ವಹಿಸಿದವರು.
2: ಸಮರ ಮೈದಾನದಲ್ಲಿ ಶತ್ರು ಭಯದಿಂದ ಓಡಿ ಹೋಗುವುದಕ್ಕಿಂತ ಸಂಗ್ರಾಮ ಮಂಟಪದಲ್ಲಿ ಸತ್ತು ಬಿದ್ದು ವೀರ ಸ್ವರ್ಗವನ್ನು ಹೊಂದುವುದೇ ವೀರರ ಕಾರ್ಯವು.
1: 7ನೇ ವಯಸ್ಸಿನಿಂದಲೇ ಆಕಾಶವಾಣಿಯ ನಾಟಕಗಳಲ್ಲಿ ಅಭಿನಯಿಸಿದವರು.
3: ಎದುರು ಕುಳಿತಿರುವವನು ಪ್ರಭು ಎನಿಸದೆ ಯಾರೋ ನನ್ನ ಎದುರಾಳಿಯೊಬ್ಬ ನನ್ನ ಪೌರುಷವನ್ನೇ ಪ್ರಶ್ನಿಸುತ್ತಾ ಕುಳಿತಿರುವಂತಿದೆ.
1: ಆಕಾಶವಾಣಿ ಆವರಣದಲ್ಲೇ ಬೆಳೆದವರು.
4: ಚಿಕ್ಕಂದಿನಿಂದ ನನಗೆ ಡಾಕ್ಟರ್ ರಮೇಶ್ ಅಂತ ಕರೆಸ್ಕೊಳ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ನಮ್ಮ ಎದುರು ಮನೆ ಹುಡುಗಿರು ಡಿಸೆಕ್ಷನ್ ಮಾಡಿದ್ರಿಂದ ಅಹಿಂಸಾ ಪ್ರತಿಪಾದಕನಾದ ನಾನು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳಿ ಡಾಕ್ಟರ್ ಆಗ್ಲಿಲ್ಲ.
5: ಇಂದು ಪ್ರಸಾರವಾಗಲಿರುವ ನಾಟಕ ಕರ್ವಾಲೋ, ನಿರ್ದೇಶನ ನಿರ್ವಹಣೆ ಎನ್ವಿ ರಮೇಶ್.
1: ಆತ್ಮೀಯರ ಮಾತಿನಲ್ಲಿ ಕರ್ವಾಲೋ ರಮೇಶ, ಕಲಬುರಗಿಯಲ್ಲಿ ಸಂತೇಶಾಣಪ್ಪ. ನಮ್ಮ ನಮ್ಮಲ್ಲಿ ಮನೆ ಮನೆಯಲ್ಲಿ ಕಾರ್ಯಕ್ರಮಗಳ ಮೂಲಕ ಮನೆ ಮನಗಳನ್ನು ತಲುಪಿದವರು ಎನ್ ವಿ ರಮೇಶ್.
6: ಆಗ ಧಾರವಾಡ ಗುಲ್ಬರ್ಗಾ ಮಧ್ಯೆ ಪ್ರಸಾರದ ಟೇಪುಗಳು ಪ್ರತಿ ಶುಕ್ರವಾರ ಹಾಗೂ ಸೋಮವಾರ ಬಸ್ಸಿನಲ್ಲಿ ಪೆಟ್ಟಿಗೆಯಲ್ಲಿ ಬಂದು ವಾಪಸ್ ಹೋಗಬೇಕಿತ್ತು. ಅಂದಿನ ಗುಲ್ಬರ್ಗಾದಲ್ಲಿ ಮಾಂಟ್ರೇಲ್ ಒಲಿಂಪಿಕ್ಸ್ ಕಾಲದಲ್ಲಿ ಬೆಳಗಿನ ಜಾವ 3:45 ಪ್ರಸಾರಕ್ಕೆ ಹೋಗುತ್ತಿದ್ದೆವು. ಪ್ರಸಾರ ಕೇಂದ್ರ ಕೋಟನೂರು, ಗುಲ್ಬರ್ಗಾದಿಂದ 6 ಕಿಲೋಮೀಟರ್ ದೂರ. ಸ್ಟ್ರೈಕ್ ಆದಾಗ 3 ಬಾರಿ ಡ್ಯೂಟಿ ರೂಮ್ ಸಾಮಾನಿದ್ದ ಪೆಟ್ಟಿಗೆ ಹೊತ್ತು ನಡೆದು ಹೋಗಿದ್ದೆ.
1: ನಾಟಕ ನಿರ್ದೇಶನ, ನಟನೆ, ರಚನೆ, ಪರಿಕಲ್ಪನೆ, ಮಹಿಳೆಯರ ಮಕ್ಕಳ ಕಾರ್ಮಿಕರ ಕಾರ್ಯಕ್ರಮಗಳು, ಸರಣಿ ಕಾರ್ಯಕ್ರಮಗಳು, ಸಂದರ್ಶನ, ಸಂವಾದ, ಸಂವಹನ, ಬಹುವಿಧ ಕಾರ್ಯಕ್ರಮೋತ್ಸಾಹಿ ಎನ್ ವಿ ರಮೇಶ್.
7: ನಾಣತಿಯಂತೆ ವನಕ್ಕೆ ಬೋಧನ ದಾವಂ ಆತನ ಮರದಿಯನ್ನು
6: ಸುಮಾರು 2.5 ವರ್ಷ ನಾನೇ ಉದ್ಘೋಷಕ ಕಮ್ ಡ್ಯೂಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ರಷ್ಯನ್ ಉತ್ಸವ ಕಾಲದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದೇನೆ.
8: ಮೈಸೂರಿನಿಂದ ರಾಷ್ಟ್ರೀಯ ನಾಟಕದ ಕನ್ನಡ ರೂಪವಾದ ಸಿಹಿ ಬೋರೆ ಹಣ್ಣು ಹಾಗೂ ದ್ವಂದ್ವ ನಿರ್ದೇಶಿಸಿ ನಿರ್ಮಾಣ ಮಾಡಿ ಪಾತ್ರವಹಿಸಿದ್ದೆ. ಕಥಾ ನಾಟಕ ಸಪ್ತಾಹದಲ್ಲಿ ರಘುಪತಿಯ ಪ್ರಲಾಪ ಪ್ರಾಯೋಜಿತ

0: ಆಕಾಶವಾಣಿಯಲ್ಲಿ ಹಿರಿಯ ಪ್ರಸಾರಕರು, ಕಲಾವಿದರು, ಅವರೇ ನನ್ನ ಗುರು, ಮಾರ್ಗದರ್ಶಿ, ದೈವ ಸ್ಫೂರ್ತಿ ಎನ್ನುವ ರಮೇಶ್ ತಂದೆಯವರ ಜೀವನ ಅನುಭವ ಕಥನ ಸಾರ ಸರ್ವಸ್ವವನ್ನು ತ್ರಿವಿಕ್ರಮನಾದ ವಾಮನ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ತಂದೆ ಎನ್ಎಸ್ ವಾಮನ್ನವರ ಜೊತೆ ಎಲ್ಲ ಕಡೆ ಸಂಚರಿಸುತ್ತಾ ಬಾಲ್ಯದಿಂದಲೇ ಎನ್ಕೆ ದರಾ ಬೇಂದ್ರೆ, ಡಾ ರಾಜ್ಕುಮಾರ್, ಕೆಎಸ್ ಅಶ್ವಥ್ ಮುಂತಾದವರ ಒಡನಾಟ ಹೊಂದಿದ್ದರು. ರಂಗಭೂಮಿ, ಸಾಹಿತ್ಯ, ಸಂಗೀತದಲ್ಲಿ ವಿಶೇಷ ಆಸಕ್ತಿ, ಒಲವು ಮೂಡಿತು. ಶರಣವಾಹಿನಿ, ದಾಸಾಂಜಲಿ, ರಾಷ್ಟೀಯ ನಾಟಕಗಳು, ರಂಗನಾಟಕಗಳ ಬಾನುಲಿ ರೂಪ, ಆರೋಗ್ಯ ಸರಣಿಗಳು, ಕಾರ್ಯಕ್ರಮ ಯಾವುದೇ ಇರಲಿ ರಮೇಶ್ ಜೀವ ತುಂಬುತ್ತಿದ್ದರು.
1: ಭದ್ರಾವತಿಯಿಂದ ಹದಿಹರೆಯದ ಬಗ್ಗೆ ಹರೆಯ ಬಂತು. ಹರೆಯ ರಾಯಚೂರಿನಲ್ಲಿ ಹರೆಯ ನಕ್ಕಾಗ ಗ್ರಾಹಕ ರಕ್ಷಣೆ ಬಗ್ಗೆ ಎಚ್ಚರ, ಗ್ರಾಹಕ ಎಚ್ಚರ ಮಾಲಿಕೆಗಳನ್ನು ಮಾಡಿದ್ದೇನೆ. ವಿಜಯಪುರದಲ್ಲಿ ಆರೈಕೆಯ ಹಾರೈಕೆ, ಮಮತೆಯ ಮಡಿಲು, ಸಾಟರ್ಡೇ ಹಾಗೂ ಸಂಡೇ ಸ್ಪೆಷಲ್ ಮಾಲಿಕೆಗಳನ್ನು ಪ್ರಸ್ತುತಪಡಿಸಿದ್ದೆ. 50 ರಂಗನಾಟಕಗಳ ಬಾನುಲಿ ರೂಪವನ್ನು ರೇಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದೇನೆ. ರಾಷ್ಟ್ರೀಯ ನಾಟಕ ದ್ವಂದ್ವದಲ್ಲಿ ನಾನು ಮನುಷ್ಯ ಹಾಗೂ ದೆವ್ವ ಹೀಗೆ ದ್ವಿಪಾತ್ರ ವಹಿಸಿದ್ದೆ.
2: ನನ್ನ ಪಾತ್ರೆಯಲ್ಲಿ ಬಂಧಿಸಿ ಮುಚ್ಚಿ ನದಿಯಲ್ಲಿ ಹಾಕಿಬಿಟ್ಟ. ಅಂದ ಮೇಲೆ ನಾನು ಹೇಗೆ ಬದುಕಿದೆ?
0: ವಿವಿಧ ಇಲಾಖೆಗಳಲ್ಲಿ ವ್ಯಕ್ತಿತ್ವ ವಿಕಸನ, ಮಾರ್ಗದರ್ಶನ, ಕೌಶಲ್ಯ ತರಬೇತಿ, ಶಿಕ್ಷಣ, ಆರೋಗ್ಯದ ಅರಿವಿನ ಸಿಂಚನ ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಪ್ರಸಾರವಾದ ಕೇಳಿ ಕಲಿ ಶೈಕ್ಷಣಿಕ ಸರಣಿಯ ಆರಂಭ, ಪರಿಕಲ್ಪನೆ, ನಿರ್ಮಾಣ, ಅನುಷ್ಠಾನದ ಎಲ್ಲ ಹಂತಗಳಲ್ಲೂ ನಿರ್ವಹಣಾ ತಂಡದಲ್ಲಿದ್ದರು.
1: ಕೇಳಿ ಕಲಿ ಮಾಲಿಕೆಯಲ್ಲಿ ಪ್ರಾಯೋಜಕತ್ವ ಮಾಡಿದ್ದ ಇಗ್ನೋ ಹಾಗೂ ಡಿಪಿಇಪಿ ಕಾರ್ಯಕ್ರಮದ ಆರಂಭವಾದ ಮೊದಲ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ಇದಕ್ಕಾಗಿ ನನಗೆ ಒಪ್ಪಿಗೆಯೂ ಕೇಂದ್ರದಿಂದ ದೊರೆತಿತ್ತು.
0: ಅಂದಿನ ಮುಖ್ಯಮಂತ್ರಿಗಳಾದ ಗುಂಡೂರಾವ್, ಅಂದಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರ ಭೇಟಿಗಳಂತಹ ವಿಐಪಿ ಕಾರ್ಯಕ್ರಮಗಳ ಕವರೇಜ್ ವರೆಗೂ ಎಲ್ಲವನ್ನೂ ನಿಭಾಯಿಸಿದವರು. ನಾನು ಮಾಡಿದ ಕಾರ್ಯಕ್ರಮ ಕೇಳಿ ಪತ್ರಕರ್ತರು ಪತ್ರಿಕೆಗೆ ಮರುದಿನ ಬರೆಯುತ್ತಿದ್ದರು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಎನ್ ವಿ ರಮೇಶ್.
1: ಶಾಂತಲೆಯ ಬಗೆಗಿನ ಎರಡು ನೃತ್ಯ ನಾಟಕಗಳಿಗಾಗಿ ವಸುಂಧರಾ ದೊರೆಸ್ವಾಮಿ ಹಾಗೂ ತಂಡದ ವಿವಿಧ ನೃತ್ಯದ ಶಬ್ದ ಸಂಕೇತಗಳ ತುಣುಕುಗಳನ್ನು ಮೈಸೂರಿನ ಸ್ಟುಡಿಯೋದಲ್ಲಿ ಧ್ವನಿಮುದ್ರಿಸಿದ್ದೆ. ಕಿರಾನಾದ ಹಾಡು ಹಕ್ಕಿಗಾಗಿ ಸಂಗೀತದ ವಿವಿಧ ರಾಗಗಳು, ವಿವಿಧ ವಾದ್ಯಗಳು ಮಾನವ ಧ್ವನಿ ಗಾಯನದಲ್ಲಿ ಅಳವಡಿಸಿಕೊಂಡಿದ್ದೆ.
2: ನಾನು ಹಿಂದೂವೂ ಅಲ್ಲ, ಮುಸ್ಲಿಮನೂ ಅಲ್ಲ, ಸಂಗೀತವೇ ನನ್ನ ಧರ್ಮ, ನಾದವೇ ನನ್ನ ದೇವರು.
1: ಡಾಕ್ಟರ್ ರಾಜಕುಮಾರ್ ಅವರನ್ನ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಅವರೊಂದಿಗೆ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗಗೆ ಭೇಟಿ ಕೊಟ್ಟು ಅವರ ದೀರ್ಘ ಸಂದರ್ಶನವನ್ನು ಧ್ವನಿಮುದ್ರಿಸಿದ್ದೆ.
3: ಒಂದು ಮಂದಿರದಲ್ಲಿ ಕೂತು ನೋಡುವಂತಹ ಪ್ರೇಕ್ಷಕನ ಮನಸ್ಸಲ್ಲಿ ಹೇಗಿರುತ್ತೆ ಅನ್ನೋ ಅಂತ ಪೂರ್ಣ ಕಲ್ಪನೆ ನಿಮಗೆ ಆ ಭಾಗಶಃ ಒಂದು ಅಭಿನಯಿಸ್ತಾ?
4: ಅದನ್ನೇ ನಾನು ಹೇಳುದು, ಮೊದಲು ಪ್ರೇಕ್ಷಕ ಅನುಭವಿಸ್ತಾನೋ ಇಲ್ಲುವಂತ ನದಿಗಿಂತಲೂ ನನಗೆ ಮನವರಿಕೆ ಆಯ್ತಾ, ನನಗೆ ಸರಿಯಾಗಿದೆಯಾ ಅದು
3: ಅಂತ ಯೋಚನೆ
4: ಮಾಡೋದು. ಯೋಚನೆ ಮಾಡಿಕೊಂಡ್ರೆ ನನಗದು ಕೆಲವು ಕಾಲದ ಮಟ್ಟಿಗೆ ಅದನ್ನ ಹಾಗೆ ತಲೆಯೊಳಗೆ ಇಟ್ಕೊಂಡು ಅದನ್ನ ಅನುಭವಿಸ್ತಾ ಇರ್ತೀನಿ.
0: ಬರಹಗಾರ, ಭಾಷಣಕಾರ, ನಿರ್ದೇಶಕ, ಕವಿ ಎನ್ ವಿ ರಮೇಶ್ ಆರೋಗ್ಯ, ಶಿಕ್ಷಣ, ವ್ಯಕ್ತಿತ್ವ ಪುಸ್ತಕ ಮಾಲಿಕೆ, ರಂಗನಾಟಕಗಳು, ಕವನ ಸಂಕಲನಗಳು, ಲೇಖನಗಳು, ಚಲನಚಿತ್ರ ಸಂಬಂಧಿ ಪುಸ್ತಕಗಳು, ಬಾನುಲಿ ಕುರಿತ ಅಂಕಣಗಳು, ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚರಿಸಿದ್ದಾರೆ. ವಿವಿಧ ಪ್ರಶಸ್ತಿ ಗೌರವ ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ.
1: ಇರುವೆಯಂತೆ ಚಟುವಟಿಕೆಯಿಂದಿರು, ಸಿಂಹದ ಗುಂಡಿಗೆಯನ್ನು ಹೊಂದು, ಹದ್ದಿನ ಕಣ್ಣನ್ನು ಹೊಂದು ಹಾಗೂ ಸತತವಾಗಿ ಚಟುವಟಿಕೆಯ ಆಗರವಾಗಿರು, ಇನ್ನೂ ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಸದಾ ನನ್ನಲ್ಲಿರಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ.
0: ನಿವೃತ್ತಿಯ ನಂತರವೂ ಪ್ರಸಾರ ಕಾರ್ಯ, ಕಲಾರಂಗದಲ್ಲಿ ಆಸಕ್ತಿ. ಆಕಾಶವಾಣಿ, ದೂರದರ್ಶನಗಳಿಗೆ ಒಡಂಬಡಿಕೆ ಆಧಾರಿತ ಸೇವೆ ಸಲ್ಲಿಸಿದ್ದಾರೆ. ಕಲಬುರಗಿ, ಭದ್ರಾವತಿ, ಮೈಸೂರು, ರಾಯಚೂರು, ಬಿಜಾಪುರ, ಮಡಿಕೇರಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಎನ್ ವಿ ರಮೇಶ್ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಆಕಾಶವಾಣಿ ಅಂದರೆ ಅಪಾರ ಆಪ್ಯಾಯತೆ. ಅಪ್ಪನ 40 ಪ್ಲಸ್ ನನ್ನ 36 ವರ್ಷ, ನನ್ನ ಮನೆ 76 ವರ್ಷ ಆಕಾಶವಾಣಿಗೆ ಸೇವೆ ಸಲ್ಲಿಸಿದೆ, ಇದಕ್ಕಿಂತ ಭಾಗ್ಯ ಬೇಕೆ ಅಂತ ಎದೆಯುಬ್ಬಿಸಿ ಹೇಳ್ತಾರೆ ಎನ್ ವಿ ರಮೇಶ್. ಅವರೇ ಅಭಿಮಾನದಿಂದ ಬರೆದಿರುವ ಬಾನುಲಿ ಗೀತೆ ಇದು.
5: ಸ್ಟುಡಿಯೋ ಮೈಕಿನಿಂದ ಧ್ವನಿಗಾಳಿಗೆ, ಮನೆಯ ರೇಡಿಯೋದಿಂದ ಪ್ರಸಾರ ಕಿವಿಗೆ.
0: ಧ್ವನಿ ತುಣುಕುಗಳು, ಹಳೆಯ ಪತ್ರಿಕಾ ಪ್ರಕಟಣೆಗಳು, ಅಪರೂಪದ ಭಾವಚಿತ್ರಗಳು, ಹಳೆಯ ಆಹ್ವಾನ ಪತ್ರಿಕೆಗಳು, ಶ್ರೋತೃಗಳ ಪತ್ರಗಳು ಎಲ್ಲವನ್ನು 50 ವರ್ಷಗಳಿಂದ ಜತನದಿಂದ ಕಾಪಿಟ್ಟಿರುವ ರಮೇಶ್ ಅಪೂರ್ವ ಸಂಗ್ರಹಕಾರ.

0: ಪ್ರಸಾರ ಮಾರ್ಗದ ಮಾಹಿತಿ ಕೋಶ ಎನ್ವಿ ರಮೇಶ. ಅಪರೂಪವಾದ ಮೌಲಿಕ ಸಂದರ್ಶನಗಳು, ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದವರು.
1: ಸತ್ಯಕಾಮ ಅವರ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ಅಥವಾ ಏನೇನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯದ ಭಾಷೆ ಇರ್ಬೋದು ಅಥವಾ ಅನುಭವದ ಒಂದು ವಲಯವನ್ನ ವಿಸ್ತರಿಸುವಂತ ಒಂದು ದೊಡ್ಡ ಕೆಲಸವನ್ನ ಅವರು ಮಾಡಿದ್ದಾರೆ. ಅತ್ಯಂತ ನಿಷ್ಠುರ ಮತ್ತು ಚಲನಶೀಲ ವ್ಯಕ್ತಿಯಾದಂಥ ಇವರು ಇದನ್ನು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ನಮಸ್ಕಾರ ಸತ್ಯಕುಮಾರ್.
2: ನಮಸ್ಕಾರ ಪ್ರಜ್ಞೆ, ನಮಸ್ಕಾರಗಳು.
0: ವಿಶಿಷ್ಟ ಭಾಷೆ, ನಗು ತುಂಬಿದ ಧ್ವನಿ, ಸರಳ ಸಹೃದಯ ಪ್ರಸಾರಕ, ಬರಹಗಾರ, ಚಿಂತಕ.
3: ಸಿ ಎನ್ ರಾಮಚಂದ್ರ ಅವ್ರನ್ನ ನಾನು ರಾಮಿ ಅಂತಾನೇ ಕರಿತಾ ಇದ್ದಿದ್ದು 1980 ಪರಿಚಯ. ಅವರು ಸ್ಕ್ರಿಪ್ಟ್ ರೈಟರ್ ಆಗೋ ಏನೋ ಮಂಗಳೂರು ಆಕಾಶವಾಣಿಯಲ್ಲಿ ಸೇರಿದ್ರು. ಆಮೇಲೆ ಯು ಪಿ ಎಸ್ ಸಿ ಎಸ್ ಎಲೆಕ್ಷನ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಬಂದಿದ್ದು.
0: ಸಿ ಎನ್ ರಾಮಚಂದ್ರ ಅವರ ಆತ್ಮೀಯ ಗೆಳೆಯ, ಹಿರಿಯ ಪ್ರಸಾರಕ ಎಂ ಆರ್ ಸತ್ಯನಾರಾಯಣ.
3: ತುಂಬಾ ಸಂಭಾವಿತ ವ್ಯಕ್ತಿ, ಯಾರಿಗೂ ಕೂಡ ಮನಸ್ಸನ್ನ ನೋಯಿಸಿದ್ದೇ ಇಲ್ಲ. ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ತುಂಬಾ ದೊಡ್ಡ ಲೇಖಕ ಆಗ್ಬೋದಾಗಿತ್ತು.
0: ಸಿ ಎನ್ ರಾಮಚಂದ್ರ ವೃತ್ತಿ ಆರಂಭಿಸಿದ್ದು ಮಂಗಳೂರಿನಲ್ಲಿ, ಭದ್ರಾವತಿ, ಚಿತ್ರದುರ್ಗ, ಬೆಂಗಳೂರು, ಬೆಂಗಳೂರು ದೂರದರ್ಶನದಲ್ಲಿ ಸೇವೆ.
3: ದೂರದರ್ಶನ ಕಾವ್ಯ ಸಂಪುಟ ಅಂತ ಹೇಳಿ ಅದನ್ನ 3 ವರ್ಷ ನಾನು ಮಾಡೋದಕ್ಕೆ, ಅದು ರಾಮಚಂದ್ರ ಇದ್ದಾಗಲೇ ಆಗಿದ್ದದು, ಅವಕಾಶ ಆಯಿತು. ಆಗ ಅವರು ರಾಮಚಂದ್ರ ಅಸ್ಟೆಂಟ್ ಡೈರೆಕ್ಟರ್ ದೂರದರ್ಶನ. ಅದಕ್ಕೂ ಮೊದಲೇ ನಾನು ಇಲ್ಲಿ ಅಮೃತ ಸಿಂಚನ ಮಾಡಿದಾಗ ಹಿ ವಾಸ್ ಅಸ್ಟೆಂಟ್ ಡೈರೆಕ್ಟರ್. ಕೆಲವರೆಲ್ಲ ಹೇಳಿದ್ದುಂಟು ತುಂಬಾ ಒಳ್ಳೆ ಬರಹಗಾರ ಅಂತ ಅಂದ್ಬಿಟ್ಟು. ಅದ್ಯಾಕೋ ಏನೋ ಬರಹವನ್ನ ಅವರು ನಿಲ್ಲಿಸ್ಬಿಟ್ರು ಅವರ. ಆದ್ರೆ ಮಿತಭಾಷಿ ಬರೆದಿದ್ದು ಕಡಿಮೆನೆ, ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತೊಡಕೊಂಡ್ಬಿಟ್ರು. ಆಮೇಲೆ ರಿಟೈರ್ ಆಗಕ್ಕೆ ಸ್ವಲ್ಪ ದಿನಗಳೇ ಇದ್ದಿದ್ದು, ಅದಕ್ಕೆ ಮುಂಚೆ 3 ದಿವಸ ಮದ್ರಾಸಿಗೆ ನೀವು ನಿಮ್ ಫ್ಯಾಮಿಲಿ ಬನ್ನಿ ಅಲ್ಲಿ ಇರಿ ಅಂತ ಅಂದ್ಬಿಟ್ಟು ನನಗೆ ಹೋಟೆಲ್ ಕೂಡ ಬುಕ್ ಮಾಡಿತ್ತು. ರಾತ್ರಿ ಮಲಗದವ್ರು ಬೆಳಗ್ಗೆ ಎದ್ದಿಲ್ಲ ಅವನು.
0: ನಿವೃತ್ತಿಯ ಮುನ್ನವೇ ಬದುಕಿನ ಪ್ರಸಾರ ಕಾರ್ಯ ಮುಗಿಸಿ ಹೊರಟು ಬಿಟ್ಟರು ಸಿ ಎನ್ ರಾಮಚಂದ್ರ.
3: ಹುಟ್ಟೋನು ಸಾಯ್ತಾನೆ ಇಲ್ಲ ಅಂತಲ್ಲ, ಆದ್ರೆ ಬಹಳ ಬೇಗ ಹೋಗಿದ್ದು ತುಂಬಾ ದೊಡ್ಡ ನಷ್ಟ. ಮತ್ತೆ ಒಳ್ಳೆಯ ಉದ್ಯೋಗಿ, ಒಂದು ಅಪರೂಪದ ಚೈತನ್ಯ.
0: ಬಾನಂಗಳದಲ್ಲಿ ತೆರೆ ತೆರೆಯುವ ಮುನ್ನವೇ ಮಿನುಗಿ ಮರೆಯಾದವರು ಸಿ ಎನ್ ರಾಮಚಂದ್ರ. ಕೈಯಲ್ಲಿ ಬಾನ್ಸುರಿ ಹಿಡಿದೇ ಆಡಳಿತ ನಡೆಸಿದವರು ಪಂಡಿತ ಪ್ರಸಾರಕ ವೆಂಕಟೇಶ್ ಗೋಡ್ಖಿಂಡಿ.
4: ನಾಟಕಕಾರರು, ನಟರು, ಕೊಳಲು ವಾದಕರು, ಹಾರ್ಮೋನಿಯಂ ವಾದಕರು, ಸುಶ್ರಾವ ಹಿಂದೂಸ್ತಾನಿ ಗಾಯಕರು ಹಾಗೂ ಸುಗಮ ಸಂಗೀತದ ಮೇರು ಗಾಯಕರು ಗೋಡ್ಖಿಂಡಿಯವರು.

0: ಓದಿದ್ದು ಬಿಎ, ವಿಶೇಷವಾಗಿ ಸಂಗೀತದ ಪದವಿಗಳನ್ನು ಪಡೆದರು. ಪ್ರಭಾಕರ ಕುಲಕರ್ಣಿ ಮತ್ತೊಂದು ಕುಟುಂಬಕ್ಕೆ ದತ್ತಕಕ್ಕೆ ಹೋದ ಮೇಲೆ ವೆಂಕಟೇಶ ಗೋಡ್ಖಿಂಡಿ ಆದರು. ಆಕಾಶವಾಣಿ ಸೇರಿದ್ದು 1970.
1: ಆಕಾಶವಾಣಿ ಧಾರವಾಡದ ಕೇಂದ್ರದಲ್ಲಿ ಉದ್ಘೋಷಕರಾಗಿ ಸೇವೆಯನ್ನು ಪ್ರಾರಂಭ ಮಾಡಿದರು. ನಂತರದಲ್ಲಿ ನಿಲಯದ ಕೊಳಲವಾದಕರ ಹುದ್ದೆ, ಆ ನಂತರ ಮ್ಯೂಸಿಕ್ ಪ್ರೊಡ್ಯೂಸರ್, ಅದರ ನಂತರ ಕಾರ್ಯಕ್ರಮ ನಿರ್ವಾಹಕರು, ಕೊನೆಯಲ್ಲಿ ಕೇಂದ್ರ ನಿರ್ದೇಶಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು.
0: ಧಾರವಾಡ ಆಕಾಶವಾಣಿಯಲ್ಲಿ 3 ದಶಕಗಳಿಗೂ ಮೀರಿ ಸೇವೆ ಸಲ್ಲಿಸಿದ ಹಿರಿಯ ಉದ್ಘೋಷಕ ವೆಂಕಟೇಶ್ ಗೋಡ್ಖಿಂಡಿ ಅವರ ಸಹೋದರ ಮನೋಹರ ಕುಲಕರ್ಣಿ
1: ಕೊಳಲು ವಾದನವನ್ನೇ ಆಯ್ಕೆ ಮಾಡಿಕೊಂಡು ದೇಶದ ಅಪ್ರತಿಮ ಕೊಳಲು ವಾದಕರೆಂದು ಅವರು ಹೆಸರುವಾಸಿಯಾದರು. ಇವರ ಕೊಳಲು ವಾದನಕ್ಕೆ ಗುರುವೇ ಇಲ್ಲ ಎಂದು ಹೇಳಬಹುದು. ಏಕಲವ್ಯನ ರೀತಿ ಸ್ವಂತ ಪರಿಶ್ರಮವೇ ಇವರನ್ನು ಎತ್ತಿ ಹಿಡಿಯಿತು. ನಾಟಕ ಬರೆದರು, ನಾಟಕ ನಿರ್ದೇಶಿಸಿದರು, ನಟಿಸಿದರು, ಉತ್ತಮ ಆಡಳಿತಗಾರರಾಗಿದ್ದರು. ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸ್ತುತಪಡಿಸಿದರು. ಅವುಗಳಲ್ಲಿ ಗೀತರಾಮಾಯಣ, ಕೃಷ್ಣ ಕಥಾ, ಶಿವಕಥಾ ಎಂಬ ಸಂಗೀತ ರೂಪಕಗಳು. ಶ್ರೋತೃಗಳ ಮನವನ್ನು ತಣಿಸಿದರು ಶ್ರೀ ವೆಂಕಟೇಶ್ ಅವರು. ದೇಶದ ಅನೇಕ ಖ್ಯಾತ ಗಾಯಕರಿಗೆ ಹಾರ್ಮೋನಿಯಂ ಸಾಥ್ ನೀಡಿ ಹೆಸರನ್ನು ಪಡೆದವರು. ಸುಮಾರು 5-6 ವರ್ಷಗಳ ಕಾಲ ಅವರು ಕೇಂದ್ರ ನಿರ್ದೇಶಕರಾಗಿ ಧಾರವಾಡ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಾಗಲೇ ಅವರ ತಮ್ಮಂದಿರಾದ ನಾನು ಮನೋಹರ್ ಕುಲಕರ್ಣಿ ಉದ್ಘೋಷಕನಾಗಿದ್ದೆ. ನನ್ನ ಇನ್ನೊಬ್ಬ ತಮ್ಮ ಶ್ರೀಕಾಂತ್ ಕುಲಕರ್ಣಿ ಸಂಗೀತ ಸಂಯೋಜಕ. 3 ಕೂಡ

0: ಕೊಳಲಿನಲ್ಲಿ ವೆಂಕಟೇಶ್ ಅವರು ನೂತನ ಆವಿಷ್ಕಾರ ಮಾಡಿ ಏಳು ರಂಧ್ರಗಳ ಜೊತೆಗೆ ಎಂಟನೇ ರಂಧ್ರ ಮಾಡಿ ಹಾಗೂ ಮೀಡ್ ತೆಗೆಯುವಂಥ ವಿಶೇಷ ಜೋಡಣೆಯನ್ನು ಮಾಡಿ ಅದನ್ನು ನುಡಿಸಿದಾಗ ಅತ್ಯಾಕರ್ಷಕವಾಗಿ ನಾದ ಹೊರಹೊಮ್ಮುತ್ತಿತ್ತು. ತಮ್ಮ ಕೊಳಲುಗಳನ್ನು ಗೋಡ್ಖಿಂಡಿಯವರು ತಾವೇ ಸ್ವತಃ ತಯಾರಿಸಿಕೊಳ್ಳುತ್ತಿದ್ದರು. ವೆಂಕಟೇಶ್ ಅವರೇ ಸ್ಥಾಪಿಸಿದ ಸಂಜೋಗ್ ಬಾಂಸುರಿ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಅತ್ಯಂತ ಹೆಸರುವಾದಂಥ ಸಂಸ್ಥೆಯಾಗಿದೆ. ವೆಂಕಟೇಶ್ ಗೋಡ್ಖಿಂಡಿ ಸಕಲ ಕಲಾ ನಿಪುಣ, ಸಂಗೀತದ ಮೇರು ಋಷಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ.
1: ಆಕಾಶವಾಣಿಯ ಪ್ರಸಾರ ಸಾಗರದಲ್ಲಿ ನಾದ ತರಂಗ ಹರಿಸಿ ಕುಲಕರ್ಣಿ ಗೋಡ್ಖಿಂಡಿ ಅಂತರಗಳನ್ನು ಮೀರಿದ ಕರ್ನಾಟಕದ ಭಾರತದ ಕೀರ್ತಿಯಾದರೂ ವೆಂಕಟೇಶ್ ಗೋಡ್ಖಿಂಡಿ. 2015 ಏಪ್ರಿಲ್ 15 ತಾರೀಖು ನಮ್ಮನ್ನು ಅಗಲಿದರು ವೆಂಕಟೇಶ್ ಗೋಡ್ಖಿಂಡಿ.
2: ಮಂಗಳ ಜಯ ಜಯ ರಂಗನಾಯಕಗೆ.
1: ಬಾನುಲಿ ಬಾನ್ಸುರಿ, ಆಕಾಶವಾಣಿಯ ಪ್ರಸಾರ ಸಿರಿ, ವೆಂಕಟೇಶ್ ಗೋಡ್ಖಿಂಡಿ.
3: ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿ ವಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ತೆ ಸರ್.
1: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಹೇಳಿ.
2: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಬಗ್ಗೆ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮಗೆ ಡೈರೆಕ್ಟ್ ಆಗಿ ಆ ತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು ಆರ್ ಟಿ ಸಿ ಯಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು. ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವನಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿಯನ್ನ ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರೂ ಶೂರಿಟಿ ಆಗಿ
1: ಏನಾದ್ರೂ
2: ಹಸ್ತಾಂತರ ಆಗಿದೆ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
1: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗಬೇಕಾಗತ್ತ?
2: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ಅಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
1: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ ಸಿಗುತ್ತೆ.
2: ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ.

0: ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
1: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ, ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ಕೆ ನೋಡ್ಬೇಕು. ಒಂದು ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ, ಯಾಕೆ ಸುಮ್ಮನೆ ಅಂತ ಹೇಳಿ ಹಿಂದೆ ಸರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ, ಈಗ ತಾವು ಮಾತಾಡ್ತಾ ಇರಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಹೀಗೆ ಎಲ್ಲ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
0: ಆ ತರ ರೈಟಿಂಗ್ ಅಲ್ಲಿ ಏನು ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
1: ಅಷ್ಟೇ.
0: ನಾನು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಅಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
1: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು. ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಘಟನೆಗಳಲ್ಲಿ ಮಾರುವವರು ಶಾಮೀಲಾಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆನೂ ಹೋಗಿ ಅದೇ ಡಾಕ್ಯುಮೆಂಟ್ಸ್ಗಳನ್ನು ಸೆಕೆಂಡ್ ಒಪಿನಿಯನ್ ಕೂಡ ತಗೋಬೋದಲ್ಲ?
0: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
1: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 3:05. ಇದು ಮಂಗಳವಾರದ ಮಂಗಳಕರ ಅಪರಾಹ್ನ ಹೊತ್ತು. ಎಲ್ಲರೂ ಕೂಡ ಊಟ ಮುಗಿಸಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ? ಈಗ ನಮ್ಮ ತಲೆಗೆ ಕೆಲಸ ಕೊಡುವಂತಹ ಬುದ್ಧಿ ಎಷ್ಟಿದೆ ಅಂತ ಚೆಕ್ ಮಾಡುವಂತಹ ಕಾರ್ಯಕ್ರಮ ಹೊಂಬಿಸಿಲು. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳ್ತೀವಿ, ನೀವು ಸರಿಯಾದ ಉತ್ತರವನ್ನು ನಿಮ್ಮ ಚಂದದ ಹೆಸರು, ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ 9489901013 ಕರೆ ಮಾಡಿ ಉತ್ತರ ನೀಡೋದಾದರೆ 0800228120 6. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಅಕ್ಷರಗಳನ್ನು ಜೋಡಿಸಿ ಅರ್ಥಪೂರ್ಣ ಪದವನ್ನಾಗಿ ತಿಳಿಸಿ. ಕೊಟ್ಟಿರೋ ಅಕ್ಷರಗಳನ್ನು ಸರಿಯಾಗಿ ಜೋಡಿಸ್ಬೇಕು, ಅರ್ಥಪೂರ್ಣ ಪದ ಬರೋ ಹಾಗೆ ಮಾಡಿ ನಮಗೆ ತಿಳಿಸ್ಬೇಕು. ಅಕ್ಷರಗಳು ಈ ರೀತಿಯಾಗಿದೆ: ಕ ದ ರಿ ನ ಮ ಕ ಯ. ಇದನ್ನು ಜೋಡಿಸಿ ಸರಿಯಾದ ಉತ್ತರವನ್ನು ತಿಳಿಸಿ. ಇನ್ನೊಮ್ಮೆ ಗಮನವಿಟ್ಟು ಬೇಕಾದ್ರೆ ಬರ್ಕೊಂಬಿಡಿ ಬೇಗ. ಕ ದ ರಿ ನ ಮ ಕ ಯ ಜೋಡಿಸಿದ್ರೆ ಏನಾಗತ್ತೆ ಉತ್ತರ ಏನು, ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

ಮಳೆ ಆಗ್ತಿದೆಯಾ ಗೊತ್ತಾಗ್ತಿಲ್ಲ ರೀ, ಆದರೆ ಇಲ್ಲಂತೂ ಬಿಸಿಲು ಬಿಸಿ ಬಿಸಿ ಆಗಿದೆ. ನಿಮ್ಮೂರಲ್ಲಿ ಹಂಗೆ ಮಳೆ ಆಯ್ತಾ? ಹನಿ ಬರ್ತಾ ಇದೆಯಾ? ಏನೇ ಬರಲಿ ಉತ್ತರ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಾವು ಪ್ರಶ್ನೆ ಕೇಳಿದ್ವಿ, ಕೊಟ್ಟಿರೋಂಥ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಅರ್ಥಪೂರ್ಣ ಪದವನ್ನು ತಿಳಿಸಿ ಅಂತ. ಏನು ಎಷ್ಟು ಚೆನ್ನಾಗಿ ಕಲಿಸ್ಬಿಡ್ತಾರೆ ಗೊತ್ತಾ? ಕ ದ ರಿ ನ ಮ ಕ ಯ, ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ವಿ. ಸಾಕಷ್ಟು ಜನ ಜಗದಾಂಬಿಕಾ, ಹಂಸವೇಣಿ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ, ಸುಧಾನಾರಾಯಣ್, ಕೆ ಹಳ್ಳಿ, ಬಿ ಎಂ ವಿಶ್ವನಾಥ್, ರಾಮಸಾಗರ, ನೇತ್ರ ಕೆಂಗೇರಿ, ರೇಖಾ ಯಲಹಂಕ, ಆಶಾಶಣೆ, ಮಡಿಕೇರಿ, ಶ್ರೀನಿವಾಸ್, ಪದ್ಮನಾಭನಗರ, ಹೊನ್ನೂರು ಅಲ್ಲಿ ಹನುಮಾನ್ಪುರ, ಮಹೇಶ್, ಬಿ ಸಿ ಸಿ ಲೇಔಟ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಮದಕರಿ ನಾಯಕ. ಮದಕರಿ ನಾಯಕ ಅಂತ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಿಮ್ಮ ಹೆಸರು ಹೇಳಿದಿದ್ರು, ನಿಮ್ಮನ್ನು ಕೂಡ ನಾವು ಪರಿಗಣಿಸಿದ್ದೀವಿ, ನಿಮ್ಮ ಹೆಸರು ಹೇಳಿದ್ದೀವಿ ಅಂದ್ಕೊಂಡು ಚಪ್ಪಾಳೆ ಸದ್ದು.

אדוני מגאגי. ಮದಕರಿ ನಾಯಕ್ ಅಂತ ಉತ್ತರ ಕೊಟ್ಟವ್ರ ಎಲ್ಲರ ಮುಖದಲ್ಲಿ ನಗು ಮೂಡ್ತಾ ಇದೆ, ಯಾಕಂದ್ರೆ ಅವ್ರಿಗಾಗಿ ಸಿಕ್ಕಿದೆ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಅಯ್ಯೋ ಶಿವನೇ ಗೀತೆಯನ್ನು ಕೇಳಿದ್ರಿ, ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ಕಲ್ಟ್ ಚಿತ್ರದಿಂದ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆ, ಜಸ್ಕರಣ್ ಸಿಂಗ್ ಅವರ ಜೊತೆಯಾಗಿ ಪೃಥ್ವಿ ಭಟ್ ದನಿ ನೀಡಿದ್ರು. ಈಗ ಮತ್ತೊಂದು ಪ್ರಶ್ನೆ, ಇದು ಹೊಂಬಿಸಿಲು. ತಮಟೆಯನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ತಮಟೆಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ಆ ಡ್ಯಾಶ್ ಅನ್ನೋ ಜಾಗದಲ್ಲಿ ನೀವು ಸರಿಯಾದ ಉತ್ತರವನ್ನು ತುಂಬಿಟ್ಟು ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿಬಿಟ್ಟು 9490901013ಗೆ ಕಳಿಸ್ಬಿಡಿ. ಓಕೆ, ಏನು ಕಳಿಸ್ಬಿಡು ಅಂದ್ರೆ ಯಾರಿಗೋ ಹೇಳ್ತಾವ್ರ ಪರ್ಟಿಕ್ಯುಲರ್ ಆಗಿ ಅನ್ಕೋಬಿಡಿಪ್ಪ. ಆಮೇಲೆ ಏನಾದ್ರು ಕಾಲ್ ಮಾಡೋದಾದ್ರೆ 0800228120 6ಗೆ ಕರೆ ಮಾಡಿ ತಿಳಿಸ್ಕೊಡಿ. ಕೇಳ್ತಾರೆ ಹೊಂಬೆಸ್ಲೋ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಆತ್ಮೀಯರನ್ನೇ ಕೇಳ್ತಿದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾ ಪ್ರಶ್ನೆ ಕೇಳಿದ್ವಿ, ನಮ್ ಜೊತೆ ಸರಿ ಉತ್ತರ ಕೊಡ್ತೀವಿ ಅಂತ ಲಿಸ್ನರ್ ರೆಡಿ ಇದಾರೆ, ಅವ್ರನ್ನ ಮಾತನಾಡ್ಸೋಣ. ಹಲೋ,
4: ಹಲೋ,
3: ನಮಸ್ತೆ.
4: ನಮಸ್ತೆ.
3: ನಿಮ್ ಹೆಸರು?
4: ಬಾಹುಬಲಿ.
3: ಬಾಹುಬಲಿ? ನಿಮ್ ಹೆಸರು ಬಾಹುಬಲಿ? ಓ, ಎಲ್ಲಿಂದ ಸರ್?
4: ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ.
3: ಬಾಗಲಕೋಟೆ ಜಿಲ್ಲೆ ಅವರು, ಜಮಖಂಡಿ ಅವರು. ಏನ್ ಮಾಡ್ಕೊಂಡ್ರ ಬಾಹುಬಲಿ ಅವರು? ವಾವ್, ನನ್ ವಾಯ್ಸ್ ನಂಗೆ ಕೇಳಿಸ್ತೈತಲ್ಲ. ನೀವು
4: ಕಣ್ಣಿಲ್ರಿ?
3: ಕಣ್ಣಿಲ್ಲ ನಿಮ್ಗೆ? ಯಾವಾಗಿಂದರಿ ಅಂದ್ರೆ ಹುಡ್ದಾಗಿಂದಾನೆ ಸಮಸ್ಯೆ ಇತ್ತ? ಹೇಗೆ ಅಂತ?
4: ಸಣ್ಣ ಹುಡುಗ ಇದ್ದ.
3: ಸಣ್ಣ ಹುಡುಗ ಇಂದ ಶಾಲೆಗೆ ಹೋಗಿದ್ರಿ ನೀವು? ನಾಲ್ಕನೇ ತರಗತಿ ತನಕ. ಹೆಂಗ್ ಕಾಲ್ ಮಾಡಿದ್ರಿ ಮತ್ತೆ ನಮ್ಗೆ ಫೋನ್ ಅಲ್ಲಿ?
4: ಕೀಪ್ಯಾಡ್ ಮೊಬೈಲ್.
3: ಗೊತ್ತಾಗತ್ತಲ್ವಾ ನಿಮ್ಗೆ? ನಾಲ್ಕನೇ ಕ್ಲಾಸ್ ತನಕ ಏನು ಹೇಗೆ ಓದಿದ್ದು ತವ ಅಂದ್ರೆ ಸ್ವಲ್ಪ ಸ್ವಲ್ಪ ಕಾಣ್ತಿತ್ತ? ಎಷ್ಟು ಪರ್ಸೆಂಟೇಜ್ ಬ್ಲೈಂಡ್ ಇದೆ ಅಂತ, ಬ್ಲೈಂಡ್ನೆಸ್?
4: ಒಂದು ಕಣ್ಣು ಐತ್ರಿ, ನಡು ಹೋತ್ರಿ.
3: ಓ, ಈಗ ಎರಡೂ ಕಣ್ಣಿನ ದೃಷ್ಟಿ ಇಲ್ಲ.
4: ಇಲ್ರಿ.
3: ಮನೆಯಾಗ ಯಾರು ಇದಾರಿ?
4: ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ.
3: ಹೌದಾ? ಅವ್ರು ನಿಮ್ಮನ್ನ ನೋಡ್ಕೊಂತಾರಿ?
4: ನೋಡ್ಕೊತಾರೆ.
3: ಓಕೆ, ನಾವು ಪ್ರಶ್ನೆ ಕೇಳಿದ್ರಿ. ಏನ್ ಪ್ರಶ್ನೆ ಹೇಳಿ?
4: ಹಲಗಿರಿ.
3: ಪ್ರಶ್ನೆ ಹೇಳಿ. ಹಿಂದೆ
4: ಪ್ರಶ್ನೆ ಹಲಗಿರಿ.
3: ನೀವು ಉತ್ತರ ಹೇಳ್ತಿದ್ದೀರಾ, ನಾನ್ ಕೇಳಿದ ಪ್ರಶ್ನೆನ ರಿಪೀಟ್ ಮಾಡಿ. ನಾನು ಏನ್ ಪ್ರಶ್ನೆ ಕೇಳಿದ್ದೆ?
4: ಟಮಟೆ ಏನತ್ತಾರೆ ಕೇಳಿದ್ರಿ. ಅದಕ್ಕೆ ಹಲಗಿರಿ.
3: ಹಲಗಿ, ಹಲಗೆ ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಡೆ ಅಲ್ವಾ? ಉತ್ತರ ನಿಮ್ಗೆ ಗೊತ್ತಾಯ್ತಾ? ಯಾರಾದ್ರು ಹೇಳ್ಕೊಟ್ರ?
4: ನಮಗ್ ಗೊತ್ತೈತಿ.
3: ನಿಮ್ ಕಡೆ ಜಮಖಂಡಿಯಾಗೆ ಹಲಗಿ ಅಂತಾರ ತಮಟೆ ಅಂತಾರ?
4: ಹಲಗಿ
3: ಅಂತಾರ. ಬಾಗಲಕೋಟೆ ಆ ಕಡೆ ಬರುತ್ತೆ. ಏನ್ ನನ್ ಧ್ವನಿ ನನ್ಗೆ ಕೇಳಿಸ್ತಿದ್ದಲ್ಲ, ಇಡೀ ಮನೆ ಕೇಳ್ತಿದ್ಯಾ ರೇಡಿಯೋನ? ಊರಿಗೆ ಕೇಳಂಗ್ ಇಟ್ಟಿದೆ ನಂಗಾರ ನೀವು ಸೌಂಡು. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಾಹುಬಲಿ ಅವರೇ, ನಿಮ್ ಜೊತೆ ಮಾತನಾಡಿ ಖುಷಿ ಆಯ್ತು. ಖುಷಿ ಆಗಿರಿ. ಥ್ಯಾಂಕ್ ಯು, ಕಂಗ್ರಾಚುಲೇಷನ್, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಬಾಯ್. ನಾವು ಪ್ರಶ್ನೆ ಕೇಳಿದ್ವಿ, ತಮಟೆಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೆಂದು ಕರೆಯುತ್ತಾರೆ? ಹಲಗಿ ಅಥವಾ ಹಲಗೆ ಎಂದು ಕರೆಯುತ್ತಾರೆ. ಸರಿ ಉತ್ತರ ಕೊಟ್ಟಂತಹ ಹರೀಶ್ ಮಲ್ಲೇಶ್ವರ, ರಾಧಾಕೃಷ್ಣ ಚಲ್ಲಹಳ್ಳಿ, ಈರಣ್ಣ ಬೆಂಗಾಲಿ ರಾಯಚೂರು, ದಿಲೀಪ್ ಕಲ್ಯಾಣ್ ಕರ್ವೆ ಜಯನಗರ್, ರಾಕೇಶ್ ಹರಿಹರ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಮ್ ಲೇಔಟ್, ಬಿಂದು ಪ್ರಕಾಶ್, ನವೀನ್, ಜೆಎಂ ಬೈಲಹೊಂಗ್ಲ, ಬೋಪ ವೆಂಕಟೇಶ್, ಬೋಧನ ಹೊಸಳ್ಳಿ, ಹಸನ್ ಸಾಬ್, ಹನುಮಂತ್ಪುರ, ಸುರೇಂದ್ರ ಕುಂದಾಪುರ, ಇವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಯಾರೆಲ್ಲ ಹಲಗೆ ಅಥವಾ ಹಲಗಿ ಎಂದು ಉತ್ತರ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಚಪ್ಪಾಳೆ ಅಷ್ಟೇ ಅಲ್ಲ, ಶಿಳ್ಳೆನೂ ಕೇಳಿಸ್ತಾ? ಶಿಳ್ಳೆನೂ ಸದ್ದು ಕೇಳಿಸ್ತಾ ಇದೆ. ಕೇಳಿಸ್ಕೊಂಡಿದ್ದೀರಾ, ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂಥ ಸಮಸ್ಯೆ. ಸಮಸ್ಯೆ ಅಲ್ಲ, ಸಮಯ. ಹೆಡ್ಫೋನ್ ಹಾಕ್ಕೊಂಡ್ರೆ ಹಿಂಗಾಗುತ್ತಾ ಅಂತ ಕೆಲವರು ಬೇರೆ ಬೇರೆ ಹೆಸರುಗಳನ್ನು ಕೂಡ ಕಳಿಸಿದ್ದಾರೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಕೆಲವರು ದಮ್ಮಡಿ ಅಂತ ಕಳಿಸಿದ್ದೀರಾ, ಕೆಲವರು ಡಮರುಗ ಅಂತ ಕಳಿಸಿದ್ದೀರಾ. ತಮ್ಮಟನೇ ಬೇರೆ, ದಮ್ಮಡಿನೇ ಬೇರೆ, ಡಮರುಗನೇ ಬೇರೆ. ಬೇರೆ ಬೇರೆ ವಾದ್ಯ ಪ್ರಕಾರಗಳವೆಲ್ಲ ವಾದ್ಯಗಳು. ನಮ್ಮ ಡೊಳ್ಳು ಅಂತಲೂ ಕಳಿಸಿದ್ದಾರೆ ಕೆಲವನು, ಡೊಳ್ಳು ಬೇರೆ, ತಮಟೆ ಬೇರೆ, ಅವೆಲ್ಲವೂ ಕೂಡ ಜಾನಪದ ವಾದ್ಯಗಳು. ಓಕೆ, ಉತ್ತರ ಕೊಟ್ಟಂಥವ್ರಿಗೆ ಧನ್ಯವಾದಗಳು. ಈಗ ಲೆಕ್ಕದ ಕಡೆ ಹೋಗೋಣ ಸ್ವಲ್ಪ. ಯಾರ್ಯಾರು ಲೆಕ್ಕದಲ್ಲಿ ಫಾಸ್ಟ್ ಇದ್ದೀರಾ, ಫಾಸ್ಟಾಗಿ ಉತ್ತರ ಕೊಡ್ತೀರಾ ಅಂತ ಭಾವಿಸ್ತಾ, ಈ ಲೆಕ್ಕದ ಮೊತ್ತ ಎಷ್ಟು ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರಶ್ನೆ, 543 × 543 543 × 543 ಎಷ್ಟು? ನಿಮ್ಮ ಉತ್ತರ ಏನು ಬೇಗ ಬೇಗ ವಾಟ್ಸಪ್ ಮಾಡಿ 9980910010013. ಕರೆ ಮಾಡೋದಾದರೆ 0800-222-8126. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಕೇಳಿದ್ವಿ, ಈ ಲೆಕ್ಕದ ಮೊತ್ತ ಎಷ್ಟು? 543 × 543. ಇಲ್ಲೇನು ಕೂಡಬೇಕಾ, ಕಳಿಬೇಕಾ, ಗುಣಿಸ್ಬೇಕಾ, ಭಾಗಾಕಾರ ಮಾಡಬೇಕಾ, ಏನು ಮಾಡಬೇಕು ಅಂತಲೇ ಕೆಲವ್ರಿಗೆ ಯೋಚನೆ ಆಗಿರಬಹುದು. 8 ಅಂದ ತಕ್ಷಣ ಏ ಇದು ಗುಣಿಸ್ಬೇಕಷ್ಟೇ, 2 × 4 ಹಂಗೆ ಮಗ್ಗಿ ಹೇಳ್ದಂಗೆ ಹೇಳ್ಬಿಡ್ಬೇಕು. 542 × 2 = 243 ಎಷ್ಟು ಅಪ್ಪ ಈ ಮಗ್ಗಿ ನಂಗೆ ಬರಲ್ಲ, ನಮ್ಮ ಮಗ್ಗಿ ಪುಸ್ತಕದಲ್ಲಿ ಇದಿರಲಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ, ಕೆಲವರು ನೋಟ್ಬುಕ್ ತೊಗೊಂಡು ಪೆನ್ ತೊಗೊಂಡು ಲೆಕ್ಕ ಹಾಕಿದ್ರೆ, ಕೆಲವ್ರು ಕೈಯಲ್ಲೇ ಮೊಬೈಲ್ ಇದೆಯಲ್ಲ ಅಂತ ಕ್ಯಾಲ್ಕುಲೇಟ್ರಲ್ಲಿ ಲೆಕ್ಕ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಏನೋ ಗೊತ್ತಿಲ್ಲ. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಇನ್ನು ಪ್ರಸಾದ್, ರಾಜಚಿನ್ನಗರ್, ಸುಷ್ಮಾ, ಕಾರ್ತಿಕ್, ಆನೇಕಲ್, ಬಾಬಾ ಕಲ್ಯಾಣ್, ಬೆಂಗಳೂರು, ಬಿಳೆಬಾವಿ, ಮಂಜುನಾಥ್, ನೋಬಲ್ ಟೇಲರ್, ಮುನಿರಾಬಾದ್, ವರಲಕ್ಷ್ಮಿ, ಪೀಣ್ಯ, ಅಶ್ವಿನಿ, ಅಮರೇಶ್, ದಾವಣಗೆರೆ, ಸುಧಾ, ಬೂದಿಹಾಳ್, ಗುರುರಾಜ್ ಕುಟುಂಬ, ವಿರೂಪಾಕ್ಷಪುರ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ ಸೇರಿದಂತೆ ಅನೇಕರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇವರು ಏನು ಬಿಡಿ ಸ್ಥಾನದ ಗುಣಾಕಾರದ ಮೊದಲು 543 3 ಗುಣಿಸಿ ಆಮೇಲೆ ಇಷ್ಟು ಬರುತ್ತೆ, 10 ಸ್ಥಾನದ ಗುಣಾಕಾರದ ನಂತರ 40 ಗುಣಿಸಿ 4 ಗುಣಿಸಿ ಕೊನೆಲೊಂದು ಸೇರಿಸಿ, ಯಪ್ಪ ಇಷ್ಟೆಲ್ಲ ಮಾಡಬೇಕಾ ಅಂತ ನಂಗೆ ಯೋಚನೆ ಆಗ್ತಾ ಇದೆ. ಯಾರೆಲ್ಲ ಈಗ ಹೆಸರು ಹೇಳೋದವ್ರು ಬಿಟ್ಟು ಯಾರೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡದೆ ನಿಮ್ಮ ಮೈಂಡನ್ನು ಯೂಸ್ ಮಾಡಿ ಲೆಕ್ಕ ಹಾಕಿ ಕಳಿಸಿದ್ದೀರೋ, ಮೊದಲು ನಿಮಗೆ ಚಪ್ಪಾಳೆ, ಜೊತೆಗೆ ನಮ್ಮ ಕೇಳುಗರು ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಚಪ್ಪಾಳೆ. ಸರಿಯಾದ ಲೆಕ್ಕ 294849. 294849 ಈ ಸಂಖ್ಯೆನ ನೀವು ಕಳಿಸಿದ್ರೆ 294849 ನಿಮ್ಮ ಉತ್ತರ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕ್ಯಾಲ್ಕುಲೇಟರ್ ಬಳಸಿ ಲೆಕ್ಕ ಮಾಡಿ ಕಳಿಸ್ಕೊಟ್ಟಿದ್ದವ್ರಿಗೆ ತುಂಬ ತುಂಬನೇ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು.

0: ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ. ಕಾಮನಬಿಲ್ಲು ಹೊಂಬಿಸಿಲು ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಮೂಡಿ ಬಂತು ಲವ್ ಮಕ್ಟಿಯಲ್ 3 ಚಿತ್ರದ ಮದ್ದು ಮನಸ್ಸೆ ಹಾಡು. ನಕುಲ್ ಅಭ್ಯಂಕರ್ ಅವರ ಸಂಗೀತ ಸಂಯೋಜನೆ, ಅರುಣ್ ಕುಮಾರ್ ಅವರ ಸಾಹಿತ್ಯ ರಚನೆ. ಇದಕ್ಕೂ ಮುಂಚೆ ಕೇಳಿದ ಗೀತೆ ಯಾರೋ ನಾ ಕಾಣೆ ಕಾಟ್ಲಿ ಚಿತ್ರದಿಂದ. ಟಿಪ್ಪು ಮತ್ತು ಧನ್ಯ ಸಂಗಡಿಗರ ದನಿಯಲ್ಲಿ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ, ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ.
2: ಅಂದಿಗೂ ಇಂದಿಗೂ ಎಂದೆಂದಿಗೂ
3: ಮಾಹಿತಿಗೆ ಮಿತಿ ಇಲ್ಲ,
2: ಮನರಂಜನೆಗೆ ಕೊನೆಯಿಲ್ಲ.
4: ನೆನಪೆ ನಿತ್ಯ ಮಲ್ಲಿಗೆ,
2: ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
3: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
2: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

0: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश।
1: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है।
0: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे। अधिक जानकारी के लिए www.ncpcr.gov.in पर लॉगिन करें।
2: ಹೊರಗೆ ಬಿಸಿಲಿದೆ, ಆದರೆ ನಮ್ಮ ಸುತ್ತಮುತ್ತ ನಮ್ಮ ಮೈಂಡ್ ಕೂಡ ಬಿಸಿಲ ಥರ ಸುಡ್ತಾ ಇದೆ. ಯಾಕಂದರೆ ಪ್ರಶ್ನೆಗಳ ಬಿಸಿ ಆಗಿದೆ ಅಂತ ಕೆಲವರು ಹೇಳ್ತಿದ್ದೀರಾ. 3:30 ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು ಹೊಂಬಿಸಿಲು ಸಾಕ್ತಾ ಇದೆ ಕನ್ನಡ ಕಾಮನಬಿಲ್ಲಿನಲ್ಲಿ. ಈಗ ಮತ್ತೊಂದು ಪ್ರಶ್ನೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿ ತಪ್ಪು ತಿಳಿಸಿ. ಸರಿನಾ ತಪ್ಪಾ ಅನ್ನೋದನ್ನ ನೀವು ಹೇಳಿ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ರೈಟ್ ಆರ್ ರಾಂಗ್? ವಾಟ್ಸ್ ಯುವರ್ ಆನ್ಸರ್? ಬೇಗ ಬೇಗ ಮೆಸೇಜ್ ಮಾಡಿ 9480910013 ನಮ್ಮ ವಾಟ್ಸಪ್ ಸಂಖ್ಯೆ. ಕರೆ ಮಾಡೋದಾದ್ರೆ 0800228120.

ಯಾರಿಗೆ ಜೈ ಅನ್ಬೇಕು? ನಾವೀಗ ಸರಿಯಾದ ಉತ್ತರ ಕೊಟ್ಟಿರೋರಿಗೆ ಜೈ ಅನ್ಬೇಕಾಗಿದೆ. ನಾವು ಪ್ರಶ್ನೆ ಕೇಳಿದ್ರಿ, ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿ ಅಥವಾ ತಪ್ಪು ಯಾವುದು, ನಿಮ್ಮ ಉತ್ತರ ಏನು ಅಂತ ಕೇಳಿದ್ವಿ. ಸರಿನಾ ತಪ್ಪ ಅಂತ, ಸರಿನಾ ತಪ್ಪ ಅಂತ ಹೇಳೋಕೆ ಮುಂಚೆ ಜೈ ಅಣ್ಣಮ್ಮ ಗೀತೆಯನ್ನು ಕೇಳಿದ್ವಿ. ಡೀಟೇಲ್ಸ್ ನೋಡೋದಾದ್ರೆ ಮ್ಯಾಜೆಸ್ಟಿಕ್ ಟು ಚಿತ್ರದ ಗೀತೆ ಸಂತೋಷ್ ವೆಂಕಿ ಮತ್ತು ತಂಡದವರು ಧನಿಯಾಗಿದ್ದರು. ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ, ಗಿರೀಶ್ ರಾಮ್ ಅವರ ಸಾಹಿತ್ಯ ರಚನೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿನಾ ತಪ್ಪ? ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಆದಿಲ್ ಸಾಗರ್, ಸಿಗಂದೂರು, ಸಿ ಎನ್ ಲಕ್ಷ್ಮಣ, ಮಲ್ಲೇಶ್ವರ, ನಿತ್ಯ ಬೂದಿಹಾಳ್, ಗುಣವತಿ ಭೀಮಪ್ಪ ದಾವಣಗೆರೆ, ನಾಗರಾಜ ಬನ್ನೂರು, ಓಂಕಾರ್ ಬೆಂಗಳೂರು, ಸುಮಾ ತುಮಕೂರು, ರವಿಕುಮಾರ್ ಗುಬ್ಬಿ, ಎಸ್ ಎಂ ಶೋಭಾ ಹಾಸನ, ಸುನಂದ ಸ್ಕಂದ ಲೇಔಟ್. ಯಾರೆಲ್ಲ ತಪ್ಪು ಅಂತ ಉತ್ತರ ಕೊಟ್ಟಿದ್ದೀರೋ ನಿಮ್ಮ ಉತ್ತರ ಸರಿಯಾಗಿದೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ತಪ್ಪು. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಾನಿಕ್ ಡಿವೈಸ್, ಎಲೆಕ್ಟ್ರಾನಿಕ್ ಸಾಧನ ಅದು, ಎಲೆಕ್ಟ್ರಿಕಲ್ ಅಲ್ಲ. ಹಾಗಾಗಿ ಸರಿ ಅಂತ ಕೊಟ್ಟಿರೋ ಉತ್ತರ ಎಲ್ಲ ತಪ್ಪಾಗಿದೆ, ತಪ್ಪು ಅಂತ ಉತ್ತರ ಕೊಟ್ಟಿದ್ರೆ ಅದು ಸರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರಿ ಉತ್ತರ ಕೊಟ್ಟಿರೋರಿಗೆ, ನಿಮಗಾಗಿ ಚಪ್ಪಾಳಿ. ಗೊತ್ತಿದ್ದಲ್ಲ, ಈಗ ಪರವಾಗಿಲ್ಲ. ಇನ್ನು ಪ್ರಶ್ನೆಗಳಿದ್ದಾವೆ, ಉತ್ತರ ಹೇಳ್ತೀವಿ ಮೇಡಮ್, ಅದೇನು ಕೇಳ್ತಿರೋ ಕೇಳ್ಬಿಡಿ ಅಂತ ಕೆಲವರು ಪ್ರಶ್ನೆ ಕೇಳೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಕಾಪಿ ಮಾತ್ರ ಮಾಡೋಂಗಿಲ್ಲ, ಕಷ್ಟ ಆಗಲಿ ಸುಖ ಆಗಲಿ ಜೀವನ ನಡೆಸ್ಬೇಕು ಅಂತೀವಲ್ಲ, ಹಂಗೆ ತಪ್ಪಾಗಲಿ ಸರಿಯಾಗಲಿ ನಾವೇ ಯೋಚನೆ ಮಾಡ್ಕೊಡೋಣ್ರಿ, ಏನಾಗುತ್ತೆ ಅಂಥದ್ದು ಅಲ್ವಾ, ಏನು ಹೋಗ್ಬಿಡುತ್ತೆ, ಏನು ಹೋಗಲ್ಲ ಅಷ್ಟೆ. ಇನ್ನು ನಾವು ಪಡ್ಕೋತೀವಿ, ಕಳ್ಕೊಳ್ಳೋದೇನಿಲ್ಲ, ಪಡ್ಕೊತೀವಿ. ಹಾಂ ಸರಿ ಉತ್ತರ ಇದಲ್ವಾ ಅಂತ ತಿಳ್ಕೊತೀವಿ. ಈಗ ಪ್ರಶ್ನೆ ಈ ರೀತಿಯಾಗಿದೆ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026 ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಡ್ಯಾಶ್ ಯಾರು? ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026 ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಯಾರು? ಯಾರು ಅನ್ನೋದು ನಿಮಗೆ ಗೊತ್ತಿದ್ರೆ ನೀವು ಯಾರು ಅನ್ನೋದನ್ನು ಟೈಪ್ ಮಾಡಿ 9480901013ಗೆ ವಾಟ್ಸಪ್ ಮಾಡಿ, ಅಥವಾ 0800228126ಗೆ ಕರೆ ಮಾಡಿ ನಿಮ್ಮ ಮಧುರವಾದ ದನಿಯಿಂದ ಉತ್ತರವನ್ನು ಹೇಳಬಹುದು. ನಿಮ್ಮ ಮುದ್ದಾದ ಹೆಸರನ್ನ ವಾಟ್ಸಪ್ಪಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ. ಕೇಳ್ತಾ ಇರಿ, ಇದು ಹೊಂಬಿಸಿಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನೀನಾ ನೀನಾ ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನೋಡ್ತಾ ಹೋದ್ರೆ ಬೆರಳೆಣಿಕೆ ಮಂದಿ ಮಾತ್ರ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೆ, ಯಾವ ತರದ ಪ್ರಶ್ನೆ ಕೇಳಬೇಕು. ನೋಡಿ ಹೆಸರುಗಳು ಕಮ್ಮಿ ಕಮ್ಮಿ ಬರ್ತಾ ಇದೆ, ಪರವಾಗಿಲ್ಲ. ನೀನಾ ನೀನಾ ಅಂತ ಹಾಡು ಕೇಳಿದ್ವಿ ವಿಜಯಪ್ರಕಾಶ್ ಅವರ ದನಿಯಲ್ಲಿ. ರಕ್ಕಸಪುರದೋಳ್ ಚಿತ್ರದಿಂದ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಮಂಜುನಾಥ ಬಿಎಸ್ ಅವರ ಸಾಹಿತ್ಯ ರಚನೆ. ಪ್ರಶ್ನೆ ಕೇಳಿದ್ವಿ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026ನಲ್ಲಿ ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಯಾರು ಅಂತ. ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ, ಸುನಿಲ್, ರಾಜಾಜಿನಗರ, ರವೀಂದ್ರ ಮಹಾಳೆ, ಕುಮಟಾ, ರೀತಿ ಎಸ್ ರಾವ್, ರಾಜರಾಜೇಶ್ವರಿ ನಗರ, ಕೃಷ್ಣಪ್ಪ, ಕಾಡುಗೋಡಿ, ಜಗದಾಂಬಿಕಾ ಹಂಸವೇಣಿ, ನೇತ್ರ ಕೆಂಗೇರಿ, ದಿಲೀಪ್ ಕಲ್ಯಾಣ್ಕ ವಿಜಯನಗರ್, ಬಾಬಾ ಕಲ್ಯಾಣ್ ಬೆಂಗಳೂರು, ಸುಧಾ ಬೂದಿಹಾಳ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಉತ್ತರ ಏನು ಅಂದ್ರೆ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026ನಲ್ಲಿ ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಸಾಹಿಲ್ ಜಾಧವ್. ಸಾಹಿಲ್ ಜಾಧವ್ ಅವರು ಬ್ರಾನ್ಸ್ ಅಂದ್ರೆ ಕಂಚು ಪದಕವನ್ನ ಮೆನ್ಸ್ ಇಂಡಿವಿಜುವಲ್ ಕಾಂಪೌಂಡ್ ಇವೆಂಟ್ನಲ್ಲಿ ಸ್ಟೇಜ್ 2ನಲ್ಲಿ ಪಡೆಯುತ್ತಾರೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಇವೆಂಟ್ ಸ್ಟೇಜ್ 2ನಲ್ಲಿ ಅವರು ಕಂಚಿನ ಪದಕವನ್ನ ಪಡೀತಾರೆ. ಅವರು ಡೆನ್ಮಾರ್ಕ್ಸ್ನ ಮಾರ್ಟಿನ್ ಡ್ಯಾಮ್ಸ್ ಅವರನ್ನ ಮಣಿಸಿ ಈ ಒಂದು ಪದಕವನ್ನು ವೈಯಕ್ತಿಕ

ಪದಕವಾಗಿ ಭಾರತದ ಪರವಾಗಿ ಪಡೆದಂತಹ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಅವರು ನಾವು ಹೇಳಿದ ನಂತರ ಕಳಿಸಿದ್ರ ಏನೋಪ್ಪ ಗೊತ್ತಿಲ್ಲ, ಇವಾಗ ಬಂದಿದೆ ಎಲ್ಲ ಹೆಸರು ಹೇಳಿದ ನಂತರ. ಸೊ ಸಾಹಿಲ್ ಜಾಧವ್ ಯಾರು ಉತ್ತರ ಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲು.

ಕಾಯುವೆ ನಾನು ಅಂತ ಏ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿ ಕಾಯ್ತಿದ್ದೀರಾ ಸರ್? ನಾನು ಅನ್ಕೋತೀನಿ ಪ್ರಶ್ನೆಗಾಗಿ ಕಾಯ್ತಿದ್ದೀರಾ ಅಂತ. ಹೌದು, ಪ್ರಶ್ನೆಗಾಗಿ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಅವರೊಬ್ಬರೇ ಅಲ್ಲ. ಈಗ ಮುಂದಿನ ಪ್ರಶ್ನೆ, ನಾವು ಆಯ್ಕೆಗಳನ್ನು ಕೊಡ್ತೀವಿ, ಅದರಲ್ಲಿ ಸರಿ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಷ್ಟೇ. ಹಿಮಂತ ಬಿಸ್ವ ಶರ್ಮಾರವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ಆಯ್ಕೆಗಳು 4ನೇ ಬಾರಿ, 3ನೇ ಬಾರಿ, 2ನೇ ಬಾರಿ, 1ನೇ ಬಾರಿ, ಎಷ್ಟು?

ವಿ ಭಟ್ಟಲೇರಿ, ಕೊಟ್ಟೆಪ್ಪ ಹುಳಿಯಾರ್, ಕೊಟ್ಟೆಪ್ಪ ಹುಳಿ ಗದಗದಿಂದ ಶಾಂತಾಚಾರ ಬಡಿಗೆರೆ, ಕೊಕ್ಕನೂರು ಸುಜಾತ ಕೆ ನಟರಾಜ್, ಹಾಸನ ಸದಾನಂದ ತಿಪ್ಪಟೂರು, ಅರುಣ್ರಾವ್ ಮುಂಬೈ, ಗಾಯತ್ರಿ ಧಾರವಾಡ, ಶ್ರೀನಿವಾಸ ಹೊಸಕೋಟೆ, ಗುರುರಾಜ್ ಸೋಮಯ್ಯ ಜಿಜ್ಞಾನ ಭಾರತಿ, ಸಿದ್ದು ಗಾವಡೆ ಕುಂದಗೋಳ ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿದ್ದಾರೆ. ಅವರ ಜೊತೆಗೆ ಶಂಕರ್ ರೇಣುಕ, ವೆಂಕಟೇಶ್ ಸದಾನಂದ ಬಂಟ್ವಾಳ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎ ಹರಿಹರನ್ ವಿಜ್ಞಾನ ನಗರ. ಏನೇನೋ ಹೆಸರು ಬರೆದಿದ್ರೆ ಸರಿಯಾದ ಉತ್ತರವನ್ನೇ ಕೆಲವೊಮ್ಮೆ ಕಳಿಸಲ್ಲ, ಸರಿಯಾದ ಉತ್ತರ ಕಳಿಸಿರ್ತಾರೆ, ಹೆಸರೇ ಕಳಿಸಲ್ಲ. ಪರವಾಗಿಲ್ಲ, ನಾವೇನು ಮಾಡೋಕ್ಕಾಗುತ್ತೆ, ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ ನಂಬರ್ ಅಂತೂ ಹೇಳಲ್ಲ. ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ಸರಿಯಾದ ಉತ್ತರ ಎರಡನೇ ಬಾರಿ. ಅಂದರೆ ಈಗ ಎಲೆಕ್ಷನ್ ಆಗೋ ಟೈಮಲ್ಲೂ ಕೂಡ ಅವರೇ ಪ್ರೀವಿಯಸ್ ಸಿ ಎಂ ಆಗಿದ್ದರು, ಈಗ ಸತತ ಎರಡನೇ ಬಾರಿಗೆ ಅವರು ಸಿ ಎಂ ಆಗಿದ್ದಾರೆ. ಎರಡನೇ ಬಾರಿ ಅಂತ ಯಾರು ಸರಿ ಉತ್ತರ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಅಶೋಕ್ ಅವರೇ ನಾವು ಹೇಳಿದ್ದಂತ ನೀವು ಕಳಿಸೋದಲ್ಲ, ನಾವು ಹೇಳೋಕ್ಕಿಂತ ಮುಂಚೆ ಕಳಿಸ್ಬೇಕಿತ್ತು. ಓಕೆ, ಕೊನೆಯದಾಗಿ ನಮ್ಮ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ಜೂನಿಯರ್ ಚಿತ್ರದಿಂದ ವೈರಲ್ ವೈಯಾರಿ ಗೀತೆ ಮೂಡಿ ಬರ್ತಾ ಇದೆ. ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ಸಂಯೋಜನೆ, ಪವನ್ ಭಟ್ ಅವರ ಸಾಹಿತ್ಯ ರಚನೆ, ಹರಿಪ್ರಿಯ ದೀಪಕ್ ಬ್ಲೂ ಮತ್ತು ತಂಡದವರ ದನಿಯಲ್ಲಿ ಗೀತೆ ಮೂಡಿ ಬರಲಿದೆ. 4 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ಓರ್ವ ಉದ್ಯಮಿ ನಮ್ಮ ಜೊತೆಯಾಗ್ತಾರೆ. ತಪ್ಪದೇ ಕೇಳಿ, ಟ್ಯೂನ್ ಮಾಡಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೋಮ್ ಬಿಸಿಲಿನಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು, ತುಂಬಾ ಕಲರ್ಫುಲ್ಲು.

ಕುರ್ಚಿ ಮೇಲಂತೂ ನಿಮ್ಮನ್ನು ಕೂರೋಕೆ ಬಿಟ್ಟಿಲ್ಲ, ಯಾಕಂದರೆ ನಾನು ಕೂಡ ಕುರ್ಚಿ ಮೇಲೆ ಕೂರೋಕ್ಕೆ ಆಗ್ತಾ ಇಲ್ಲ, ಹಾಗೆ ಇದೆ ಹಾಡು. ನೆಲದ ಮೇಲೆ ಕೂತಿದ್ರಂತೂ ಎದ್ದೆದ್ದು ಕುಣಿಬೇಕು ಅನಿಸ್ತದೆ. ಇಮನ್ ಡಿ ಅವರ ಸಂಗೀತ ಸಂಯೋಜನೆ, ಪುನೀತ್ ರಂಗಸ್ವಾಮಿಯವರ ಸಾಹಿತ್ಯ ರಚನೆ, ಮಹಾಲಿಂಗಂ ವಿ ಎಂ ಮತ್ತು ತಂಡದವರ ದನಿಯಲ್ಲಿ ಆನುಮಲೆ ಜೇನುಮಲೆ ಏಳುಮಲೆ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ. ಮುಂಚೆ ಅಂದರೆ ಇದಕ್ಕೂ ಮೊದಲು ಕೇಳಿದ್ದು ನಾನೇ ನೀನಂತೆ ಬ್ರಾಟ್ ಚಿತ್ರದಿಂದ ಸಿದ್ದ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ದನಿಯಲ್ಲಿ, ಅಜ್ಜಂಜನೆ ಅವರ ಸಂಗೀತ ಸಂಯೋಜನೆ, ಶಶಾಂಕ್ ಅವರ ಸಾಹಿತ್ಯ ರಚನೆಯಲ್ಲಿ ಗೀತೆ ಮೂಡಿ ಬಂತು ಪ್ರಶ್ನೆ ಕೇಳಿದ್ವಿ. ಹಿಮಂತ್ ಬಿಸ್ವಾ ಶರ್ಮಾರವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ನಾಲ್ಕನೇ ಬಾರಿ, ಮೂರನೇ ಬಾರಿ, ಎರಡನೇ ಬಾರಿ, ಒಂದನೇ ಬಾರಿ, ನಿಮ್ಮ ಆಯ್ಕೆ ಯಾವುದು ಅಂತ ನಾವು ಕೇಳಿದ್ವಿ. ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಭೀಮೇಶ್ ಸಾಗರ, ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಬಿಂದು ಪ್ರಕಾಶ್ ಬೆಂಗಳೂರು, ಕಿರಣ್ ತೂಬ್ರಹಳ್ಳಿ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:01. ಮಧ್ಯಾಹ್ನ ಕಳೀತಾ ಇದೆ, ಸಂಜೆಯತ್ತ ಹೋಗ್ತಾ ಇದ್ದೀವಿ. ಈ ಸಮಯದಲ್ಲಿ ಈಗ ಮಂಗಳವಾರದ ಮಂಗಳಕರ ಸಂಜೆ ಹೊತ್ತ ಸಾಕ್ತಿರುವಂತಹ ಸಮಯದಲ್ಲಿ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್. ಬೆಂಗಳೂರು ಮಹಾನಗರದಲ್ಲಿ ಸಾಕಷ್ಟು ಜನ ಉದ್ಯೋಗಿಗಳಾಗಿದ್ದರೆ ಕೆಲವರು ಉದ್ಯಮಿಗಳಾಗಿದ್ದಾರೆ. ತಮ್ಮದೇ ಓನ್ ಬಿಸ್ನೆಸ್ಸನ್ನು, ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಅದರತ್ರ ತಮ್ಮ ಚಿತ್ತವನ್ನು ಹರಿಸಿ ಬಿಸ್ನೆಸ್ಸಲ್ಲಿ ಮುಂದುವರಿಯೋದು ಹೇಗೆ, ಹೆಚ್ಚು ಹೆಚ್ಚು ಹಣ ಮಾಡೋದು ಹೇಗೆ, ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಕೊಡೋದು ಹೇಗೆ, ಹೆಚ್ಚು ಹೆಚ್ಚು ಜನರಿಗೆ ಸೇವೆ ಸಲ್ಲಿಸೋದು ಹೇಗೆ ಅನ್ನೋ ರೀತಿ ಚಿಂತಿಸ್ತಾ ಇರ್ತಾರೆ. ನಾವೆಲ್ಲ ಒಂದು ಕಾಲದಲ್ಲಿ, ಓ ನಾವು ಯಾವ ಕಾಲದಲ್ಲಿ ಇದ್ವಪ್ಪ ಅಂದರೆ ಹಂಗೆ ಹೇಳೋಕ್ಕಾಗಲ್ಲ. ಈಗ ಸಾಮಾನ್ಯವಾಗಿ ಬಟ್ಟೆಗೆ ಏನೋ ಅಂಗಡಿಗೆ ಹೋಗ್ತಿದ್ರು ಫಸ್ಟ್ ಎಲ್ಲ, ರೆಡಿಮೇಡ್ ಬಟ್ಟೆ ಅನ್ನೋದು ಅವಾಗೆಲ್ಲ ಕಮ್ಮಿ ಪೀಸ್ ಸಿಗ್ತಾ ಇದ್ವು. ಅದನ್ನು ನನಗೆ ಇಷ್ಟು ಮೀಟ್ರ್ ಬೇಕು, ಇಷ್ಟು ಮೀಟ್ರ್ ಬೇಕು ಅಂತ ಹೇಳಿ ತೊಗೊಂಡು ಬಂದು ಟೈಲರ್ ಹತ್ರ ಹೋಗಿ ಹೊಲಿಸ್ತಾ ಇದ್ರು. ಆ ನಂತರ ಸ್ವಲ್ಪ ವರ್ಷಗಳ ಕಳೆದ ನಂತರ ರೆಡಿಯಾಗಿರೋ ಡ್ರೆಸ್ಸಸ್ಗಳೇ, ಬಟ್ಟೆಗಳೇ ನಮಗೆ ಸಿಗ್ತಿತ್ತು. ಶರ್ಟು, ಪ್ಯಾಂಟು ಎಲ್ಲವೂ ಕೂಡ ರೆಡಿಯಾಗಿರೋದೇ ಸಿಗ್ತಿತ್ತು. ಈಗ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಾನು ಪ್ರತಿ ಸಲ ನಾನು ಯಾವಾಗಲೂ ಪ್ರೋಗ್ರಾಮ್ಗೆ ಹೋಗ್ತಾ ಇರಬೇಕಾಗತ್ತೆ, ಅಥವಾ ಕೆಲವು ಕಲಾವಿದರಿರ್ತಾರೆ ಪ್ರತಿ ಇವೆಂಟ್ಗೂ ಗ್ರ್ಯಾಂಡಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆವಾಗೆಲ್ಲ ಅವರು ಪ್ರತಿ ಸಲ 1000 ರೂಪಾಯಿ ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಸಲ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಂಥ ಹೊತ್ತಲ್ಲೇ ಒಂದು ಐಡಿಯಾ ಹುಟ್ಟಿಕೊಳ್ಳುತ್ತೆ ನಮ್ಮಲ್ಲಿ ಕೆಲವರಿಗೆ. ಯಾಕೆ ನಾವು ಈ ರೀತಿ ಬಟ್ಟೆಗಳನ್ನು ರೆಂಟಿಗೆ ಕೊಡಬಾರ್ದು, ಬಾಡಿಗೆಗೆ ಕೊಡಬಾರ್ದು? ಯಾವಾಗ ಬೇಕೋ ಅವರು ಇಷ್ಟು ದುಡ್ಡು ಅಂತ ಬಾಡಿಗೆ ಕೊಡ್ತಾರೆ, ತೊಗೊಂಡು ಹೋಗಿ ಅಡ್ರೆಸ್ನ ಹಾಕೋತಾರೆ, ಮತ್ತೆ ವಾಪಸ್ ನಮಗೆ ಕೊಟ್ಬಿಡ್ತಾರೆ. ಇದು ಒಂದು ರೀತಿ ಒಳ್ಳೆ ಆಲೋಚನೆ ಅಲ್ವಾ? ಇದು ಒಂದು ರೀತಿ ಬಿಸ್ನೆಸ್ ಆಗ್ಬೋದು ಅಂಥೇಳಿ ಈ ರೀತಿ ವಿಭಿನ್ನವಾಗಿ ಆಲೋಚನೆ ಮಾಡಿದಂಥವರು ರೆಂಟಲ್ ಡ್ರೆಸ್ಸಸ್ ಅಂತ ಏನು ಶುರು ಮಾಡ್ತಾರೆ. ಅಂದರೆ ಹೊಲಿಯೋದಷ್ಟೇ ಅಲ್ಲ, ಬಾಡಿಗೆಗೂ ಕೂಡ ರೆಡಿಯಾಗಿರೋ ಡ್ರೆಸ್ಸನ್ನು ಕೊಡ್ತೀವಿ, ನೀವು ಹಾಕ್ಕೊಳ್ಳಿ ವಾಪಸ್ ಕೊಟ್ಬಿಡಿ ಅಂತ. ಇಂಥದ್ದೊಂದು ಬಿಸ್ನೆಸ್ ಮಾಡ್ತಿರೋರ ಜೊತೆ ನಾವಿವತ್ತು ಮಾತುಕತೆಯನ್ನು ಆಡೋಣ, ಶುರು ಮಾಡೋಣ. ಕೇಳ್ತಾರೆ ಇದು ಬೆಂಗಳೂರು ಬಿಸ್ನೆಸ್ ಬಸ್.

0: ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾವು ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿದ್ದೀವಿ. ಈಗಾಗಲೇ ಮಾಹಿತಿನ ನೀಡಿದ್ವಿ ಯಾವ ರೀತಿಯಾದ ಉದ್ಯಮ ಇವತ್ತಿನ ವಿಷಯ ಆಗಿದೆ ಅಂತ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಜೊತೆಯಾಗಿದ್ದಾರೆ, ಅವರನ್ನ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ,
0: ಹೇಗಿದ್ದೀರಿ ಮೇಡಮ್?
1: ಓ ಸೂಪರ್, ಸೂಪರ್ ಆಗಿದ್ದೀವಿ.
0: ಹೇಗ್ ನಡೀತಿದೆ ವ್ಯಾಪಾರ ಬಿಸ್ನೆಸ್ ಉದ್ಯಮ?
1: ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸೀಸನ್ ಇತ್ತು, ಮ್ಯಾರೇಜ್ ಸೀಸನ್, ಎಲ್ಲಾ ತರದ ಸೀಸನ್ ಇವಾಗ್ಲೇ ನಡೀತಾ ಇರೋದು.
0: ಓಕೆ, ಕೇಳುಗರೆ ನಮ್ಮ ಜೊತೆಯಾಗಿದ್ದಾರೆ ಶ್ರೀಮತಿ ಶ್ರುತಿ ಅಜಯ್, ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥಾಪಕಿ, ಬೆಂಗಳೂರಿನವರು. ಬೆಂಗಳೂರಿನಲ್ಲಿ ನಿಮ್ಮ ಈ ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಎಲ್ಲಿದೆ ಮೇಡಮ್?
1: ನಮ್ಮ ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಬಂದು ನಾಗರಬಾವಿಯಲ್ಲಿದೆ, ಮುದ್ದೀನ್ಪಾಳ್ಯ ಮೇನ್ ರೋಡ್ ಅಲ್ಲಿ ಬರುತ್ತೆ ಇದು. ಅಂಡ್ ಇದು ಡಿಸೈನರ್ ಸ್ಟುಡಿಯೋ ಆಗಿರುತ್ತೆ. ಅಂಡ್ ಎಲ್ಲಾ ತರದ ಬ್ಲೌಸ್, ಎಲ್ಲಾ ತರದ ಔಟ್ ಫಿಟ್ಸ್ ಗಳನ್ನ ನಾವು ಡಿಸೈನ್ ಮಾಡ್ತೀವಿ.
0: ಓನ್ಲಿ ಫಾರ್ ವುಮೆನ್?
1: ನೋ, ಮೆನ್ಸ್ ಗೂ ಕೂಡ ಡಿಸೈನ್ ಮಾಡ್ತೀವಿ. ಮೆನ್ ಗೆ ಮುಹೂರ್ತ ಔಟ್ ಫಿಟ್ ಇರ್ಬೋದು, ಅಂಡ್ ರಿಸೆಪ್ಷನ್ ಗೆ ಸಂಗೀತ, ಹಳದಿ, ಎಲ್ಲಾ ತರ, ಒಟ್ಟಾರೆ ಎಲ್ಲಾ ತರದ ಔಟ್ ಫಿಟ್ ಗಳನ್ನೂ ನಾವು ವಿನ್ಯಾಸ ಮಾಡ್ತೀವಿ.
0: ಎಷ್ಟು ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆನ ತಾವು ಸ್ಥಾಪಿಸಿದ್ರಿ?
1: ಎಕ್ಸಾಕ್ಟ್ಲಿ 3 ಇಯರ್ಸ್, 3 ವರ್ಷಗಳ ಹಿಂದೆ ನಾವು ಈ ಸಂಸ್ಥೆನ ಸ್ಥಾಪಿಸಿದ್ದು. April 23rd ನಾವು ಇದನ್ನ ಉದ್ಘಾಟಿಸಿದ್ದು.
0: ತಾವು ಮೂಲತಃ ಬೆಂಗಳೂರಿನವರ?
1: ಮೂಲತಃ ಮೈಸೂರಿನವಳು, ಬೆಂಗಳೂರಲ್ಲಿ ಮದುವೆ ಆದ್ಮೇಲೆ ಬಂದು ಸೆಟ್ಲ್ ಆಗಿರೋದು.
0: ತಾವ್ ಏನ್ ಮಾಡ್ಕೊಂಡಿರೋದು, ಓದ್ಕೊಂಡಿರೋದು ಈ ಇಂಡಸ್ಟ್ರಿ ಬಗ್ಗೆ, ಈ ಉದ್ಯಮದ ಬಗ್ಗೆ ತಿಳ್ಕೊಂಡಿರೋರ ಹೇಗೆ ಅಂತ?
1: ಇಲ್ಲ, ಖಂಡಿತ ಇಲ್ಲ. ನಾನು ಆಕ್ಚುಲಿ BCOM ಗ್ರಾಜುಯೇಟ್. ಅದಾದ್ಮೇಲೆ ನಾನು ಬ್ಯಾಂಗ್ಳೂರ್ಗೆ ಬಂದ ಮೇಲೆ ರಿಸರ್ಚ್ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ, ಮಾರ್ಕೆಟ್ ರಿಸರ್ಚ್ ಕಂಪನಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸುಮಾರು 10-11 ವರ್ಷ ನಾನು ಅಲ್ಲೇ ವರ್ಕ್ ಮಾಡಿದ್ದೀನಿ. ಆಮೇಲೆ ಒಂದು ಜಸ್ಟ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನಸು ನನಗೆ ಆಗ್ಲಿ ನನ್ನ ಹಸ್ಬೆಂಡ್ಗೆ ಆಗ್ಲಿ ತುಂಬಾ ಇತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿ ತುಂಬಾ ತರದ ಬಿಸ್ನೆಸ್ ನ ನಾವು ಟ್ರೈ ಮಾಡಿ ಆಕ್ಚುಲಿ ಅದು ಸಕ್ಸೀಡ್ ಆಗದೆ ಇದ್ದಿದ್ದು ಇದೆ. ಅದಾದ್ಮೇಲೆ ನಾವು ಈ ಬಿಸ್ನೆಸ್ ನ ಇಂಟ್ರೆಸ್ಟ್ ಇದ್ದು ಟ್ರೈ ಮಾಡಿದ್ವಿ, ಹೇಗ್ ಬರುತ್ತೆ ನೋಡೋಣ ಅಂತ ಹೇಳಿ. ಲೈಕ್ ಫಸ್ಟ್ ನಾನು ಇದ್ರ ಬಗ್ಗೆ ಪ್ಯಾಷನ್ ಆಗಿ ತಗೊಂಡೆ, ಲೈಕ್ ಏನ್ ಮಾಡ್ಬೋದು, ಏನ್ ಡಿಸೈನ್ ಮಾಡ್ಬೋದು ಅಂತ ಹೇಳಿ. ಸೊ ಅದು ಆಮೇಲೆ ನನ್ಗೆ ವೇರ್ ಮಾಡೋದಕ್ಕೆ ಶುರು ಮಾಡಿದೆ, ನನ್ನ ಮಗಳಿಗೆ ಡಿಸೈನ್ ಮಾಡೋದಕ್ಕೆ ಜಾಸ್ತಿ ಶುರು ಮಾಡಿದೆ. ಹೋಗಿ ಬೇರೆ ಕಡೆನೆ ಮಾಡ್ಸ್ಕೊಳ್ತಾ ಇದ್ದಿದ್ದು, ಬಟ್ ಸ್ಟಿಲ್ ಈ ತರಾನೇ ಹಾಕೋಬೇಕು ಬಟ್ಟೆ, ಈ ತರಾನೇ ಸ್ಟೈಲಿಂಗ್ ಮಾಡ್ಕೋಬೇಕು, ಆ ತರನೆಲ್ಲ ನೋಡ್ತಾ ಇದ್ವಿ. ಅದಾದ್ಮೇಲೆ ನಾನು ಯಾಕೆ ನಾನೇ ಇದನ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ.
0: ಓಕೆ, ನೀವು ಒಂದು ಆಲೋಚನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಷ್ಟೋ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡಿದ್ದೀರಾ, ಆದ್ರೂ ಕೂಡ ಜೀವನದಲ್ಲಿ ಸಾಧಿಸಬೇಕು, ಹೆಸರು ಮಾಡಬೇಕು ಅನ್ನೋದು ಛಲ ಬಿಡ್ಲೇ ಇಲ್ಲ. ಕೊನೆಗೊಂದು ಈ ಒಂದು ಡಿಸೈನರ್ ಬೊಟಿಕ್ ನ ಶುರು ಮಾಡಿದ್ರೆ ಅದು ತಮ್ಮ ಕೈ ಹಿಡಿದಿದೆ ಅಂತ ಹೇಳ್ತಿದ್ದೀರಾ?
1: ಇದಕ್ಕೆಲ್ಲ
0: ತಯಾರಿ, ಟ್ರೈನಿಂಗು ಮತ್ತೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಹೇಗೆ ಫೀಲ್ ಮಾಡ್ತೀರಿ ಇವೆಲ್ಲದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಒಂದು ಹಾಡು ಪ್ರಸಾರ ಆಗುತ್ತೆ, ತದನಂತರ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀವಿ. ನಿಮ್ದು ಯಾವ್ದಾದ್ರು ಸ್ಪೆಷಲ್ ಸಾಂಗ್ ಏನಾದ್ರು ಬೇಕಿದೆ ಕೇಳಬಹುದು ಮೇಡಮ್?
1: ಸ್ಪೆಷಲ್ ಸಾಂಗ್ ಅಂದ್ರೆ ಲಂಕೇಶ್ ಪತ್ರಿಕೆಯಿಂದ ಇಂದು ಕಂಡ ಕನಸು ಅಂತ ಇದೆಯಲ್ಲ, ಆ ಹಾಡು ನಮ್ಗೆ ತುಂಬಾ ಇಷ್ಟ, ಅದನ್ನ ಡೆಡಿಕೇಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ.
0: ಓಕೆ, ಟ್ರೈ ಮಾಡ್ತೀವಿ. ನಮ್ಮ ಲಿಸ್ಟ್ ಅಲ್ಲಿ ಇದೆಯಾ, ಕಂಪ್ಯೂಟರ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ನಿಮ್ಗೋಸ್ಕರ ಹಾಡನ್ನು ಪ್ಲೇ ಮಾಡ್ತೀವಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಬೆಂಗಳೂರು ಬಿಸ್ನೆಸ್ ಬಸ್. ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್.
2: ಸಂಜು, ನಿನ್ಗೊಂದ್ ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದ್ ಕಾರಣನೂ ಇತ್ತು, ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದ.

0: ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಜಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್, ಅಸ್ತಾ ಡಿಸೈನರ್, ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ. ಸಾಕಷ್ಟು ಉದ್ಯಮಗಳಿಗೆ ಕೈ ಹಾಕಿದ್ವಿ, ಆದರೆ ಕೈ ಸುಟ್ಕೊಂಡ್ವಿ. ಕೊನೆಗೆ ಈ ರೀತಿಯಾದಂಥ ಒಂದು ಆಲೋಚನೆ ಬಂತು, ನಾವೇ ಯಾಕೆ ವಸ್ತುಗಳನ್ನು ಡಿಸೈನ್ ಮಾಡಬಾರ್ದು ಅಂತ. ನಿಮ್ಮಲ್ಲಿ ಬೇಸಿಕಲಿ ಈ ಥರದ್ದು ಏನಾದರೂ ಸ್ಕಿಲ್ ಇತ್ತಾ, ಅಥವಾ ನೀವೇ ಏನಾದರೂ ಟ್ರೈನಿಂಗ್ ತೊಗೊಂಡು ಶುರು ಮಾಡಿದ್ರ ಅಂತ ಮೇಡಮ್?
1: ಓಕೆ, ಸ್ಕಿಲ್ ಅಂತ ಏನು ಇರ್ಲಿಲ್ಲ. ಯೂಶ್ವಲಿ ಅದೇ ನಾ ಹೇಳಿದ್ನಲ್ಲ, ನೋಡಿದಾಗ ಅದನ್ನ ಹೇಗಿದೆ ಅದು ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಏನ್ ಯೂಸ್ ಮಾಡಿದ್ದಾರೆ ಪ್ರತಿಯೊಂದನು ನೋಡಿ ಟ್ರಯಲ್ ಅಂಡ್ ಎರರ್ ಟ್ರೈ ಮಾಡ್ತಾ ಇದ್ವಿ. ಸೊ ಅದು ನಮ್ಮದೇ ಆದ ಬಟ್ಟೆಗಳಿಗೆ ಟ್ರೈ ಮಾಡ್ತಾ ಇದ್ವಿ. ಅದಾದ್ಮೇಲೆ ಒಂದೊಂದಾಗಿ ವಿಷಯಗಳನ್ನ ತಿಳ್ಕೊಳಕ್ ಶುರು ಮಾಡಿ. ಬಿಸ್ನೆಸ್ ಅಂತ ಕೈ ಹಾಕುವಾಗ ಆಲ್ರೆಡಿ ನಾನು ಇದಕ್ಕಿನ ಮುಂಚೆ ಒಂದು ಸಲೂನ್ ಅಂಡ್ ಬೂಟಿಕ್ ಬಿಸ್ನೆಸ್ ನ ಟ್ರೈ ಮಾಡಿದ್ವಿ ಬೇರೆ ಊರಿನಲ್ಲಿ. ಸೊ ಅದ್ರಿಂದ ಅದ್ರದ್ದು ಸ್ವಲ್ಪ ನಾಲೆಜ್ ನ ತಗೊಂಡು ನಮ್ಮ ಏರಿಯಾದಲ್ಲೇನೆ ಟ್ರೈ ಮಾಡ್ಬೇಕು ಅಂತ. ನಾನ್ ಬೇಸಿಕಲಿ ಬಂದು ನಾಗರಬಾವಿಗೆ ಬಂದು 18 years ಆಯ್ತು. ಸೊ ಅದ್ರಿಂದ ಯಾಕೆ ನಮ್ಮ ಏರಿಯಾದಲ್ಲೇ ನಾವು ಟ್ರೈ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಟ್ರೈ ಮಾಡಿದಾಯ್ತು.
0: ಈಗ ಇದು ನಿಮ್ಮ ಒಬ್ಬರ ಉದ್ಯಮವ ಅಥವಾ ನಿಮ್ ಜೊತೆ ನಿಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ?
1: ಬ್ಯಾಕ್ ಸಪೋರ್ಟ್ಗೆ ಖಂಡಿತ ನಮ್ಮ ಹಸ್ಬೆಂಡ್ ಇದ್ದೇ ಇದ್ದಾರೆ. ಸೊ ಅವರದು ಪ್ರತಿಯೊಂದು ಪಾರ್ಟ್, ಅವ್ರ ಪಾರ್ಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ.
0: ಓಕೆ. ಸಾಮಾನ್ಯವಾಗಿ ಈಗ ಕಾಲ ಕಳೆದಂತೆ ಒಂದೊಂದು ವಿಷಯಗಳು ಬದಲಾಗುತ್ತೆ. ಅವಾಗೆಲ್ಲ ಈ ಏನಿರ್ತಾರೆ ಹೇರ್ ಕಟ್ ಮಾಡೋರಿಗೆಲ್ಲ ಕಟ್ಟಿಂಗ್ ಶಾಪ್ ಅಂತ ಹೇಳ್ತಿದ್ವಿ, ಈಗ ಅದೆಲ್ಲ ಸಲೂನ್ ಆಗಿದೆ, ನಂತರ ಈಗ ಹೇರ್ ಡ್ರೆಸ್ಸಿಂಗ್ ಆಗಿದೆ, ಬೇರೆ ಬೇರೆ ಪದಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಿದೆ. ಈ ಟೈಲರಿಂಗ್, ಟೈಲರ್ಗೂ ಮತ್ತೆ ಈ ಬೊಟಿಕ್ಗೂ ನೀವು ಹೇಗೆ ಓರ್ವ ಪ್ರೊಫೆಷನಲ್ ಆಗಿ ಅದನ್ನ ಡಿಫೈನ್ ಮಾಡ್ತೀರಾ, ವ್ಯತ್ಯಾಸಗಳನ್ನ ತಿಳಿಸ್ತೀರಾ?
1: ಸೊ ಟೈಲರಿಂಗ್ ಅಂತೆ ಬೋಟಿಕ್ ಅಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಟೈಲರಿಂಗ್ ಅಲ್ಲಿ ಯೂಶ್ವಲಿ ನಾವೇ ಹೋಗಿ ಅವ್ರಿಗೆ ಕೊಟ್ಟು ಇದರಲ್ಲಿ ನಂಗೆ ಇದನ್ನ ಹೊಲ್ದು ಕೊಡಿ ಅಂತ ಕೇಳ್ತೀವಿ. ಸೊ ಅವರು ಹೊಲಿಯೋದನ್ನ ಮಾತ್ರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ತರ ನೀವು ಈ ಬಟ್ಟೆಲಿ ಈ ತರನೂ ಕೂಡ ಮಾಡಬಹುದು ಅಂತ ಒಂದು ಐಡಿಯಾನ ಅವರು ನಿಮ್ಗೆ ಕನ್ವೆ ಮಾಡೋದಿಲ್ಲ. ನಮ್ಗೇನ್ ನಾವೇನ್ ಹೇಳ್ತೀವೋ ಅದನ್ನ ಅವ್ರು ಹೊಲಿಯೋ ಅಷ್ಟು ಕೆಪಾಸಿಟಿ ಅವ್ರಿಗಿರತ್ತೆ, ಅವ್ರು ಮಾಡೇ ಮಾಡ್ತಾರೆ. ಸೊ ಆದ್ರೆ ಬೊಟೀಕ್ ಅಥವಾ ಡಿಸೈನರ್ ಸ್ಟುಡಿಯೋ ಅಂತ ನೀವು ಬಂದಾಗ ಅವರು ಒಂದು ಬಟ್ಟೆ ಕೊಟ್ರೆ ಸಾಕು, ನಾವ್ ಅದ್ರಲ್ಲಿ ಯಾವ್ಯಾವ ತರ ಮಾಡ್ಬೋದು ಅಂತ ನಾವು ಒಂದು ಕ್ಲೈಂಟ್ ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ.
0: ನೀವೇ ಡಿಸೈನರ್ ಆಗಿರ್ತೀರಾ ನಮಗೆ?
1: ಖಂಡಿತ. ಯಾಕಂದ್ರೆ ಕೆಲವರಿಗೆ ಬಟ್ಟೆ ಇಷ್ಟು ತಗೊಂಡೋಗಿ ಕೊಟ್ರೆ ಇಷ್ಟು ಏನ್ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ, ಆದ್ರೆ ಅಷ್ಟೇ ಬಟ್ಟೆಯಲ್ಲಿ ಇನ್ನ ಏನೇನ್ ಮಾಡ್ಬೇಕು ಅನ್ನೋದು ಐಡಿಯಾ ಇರೋದಿಲ್ಲ. ಬಿಕಾಸ್ ಬೇಸಿಕಲಿ ಯಾರು ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡಿರೋದಿಲ್ಲ, ಏನೋ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ಬೋದು ಅಂತ ಅಷ್ಟೇ ಗೊತ್ತಿರುತ್ತೆ ಅವರಿಗೆ. ನಾವು ಏನ್ ಹೇಳ್ತೀವಿ, ಓಕೆ ಹಿಂಗ್ ಮಾಡಿದ್ರೆ ಅದ್ರಲ್ಲಿ ಫ್ಲಾಸ್ ಏನಿದೆ, ಆಮೇಲೆ ಪ್ರೋಸ್ ಏನಿದೆ, ಎರಡೂ ಕೂಡ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೆಲವೊಂದ್ ಕಡೆ ನಂಗ್ ಹೀಗೆ ಬೇಕು, ನಾನ್ ಹೀಗೆ ರೆಡಿ ಆಗ್ಬೇಕು ಅಂತ ಅನ್ಕೊಂಡು ಬಂದಿರ್ತಾರೆ, ಬಟ್ ಔಟ್ಪುಟ್ ಬಂದಿರಲ್ಲ ಎಷ್ಟೋ ಸಲ ಕೆಲವರಿಗೆ. ಯಾತಿಕ್ ಬಂದಿರಲ್ಲ ಅನ್ನೋದು ಅವ್ರಿಗೆ ಟೈಲರಿಂಗ್ ಕಡೆ ಯಾವ್ದೇ ಕಾರಣಕ್ಕೂ ಹೇಳಲ್ಲ. ಅದ್ ಔಟ್ಪುಟ್ ಬರೋದಿಲ್ಲ ಅನ್ನೋದನ್ನ ನಾವ್ ಫಸ್ಟೇ ಬರ್ತಾ ಬರಲ್ವಾ ಅನ್ನೋದನ್ನ ನಾವ್ ಅಚೀವ್ ಮಾಡ್ಬೋದಾ ಮಾಡ್ಬಾರ್ದ ಅಂತ ಫಸ್ಟೇ ಹೇಳಿರ್ತೀವಿ. ಅದಿಲ್ಲ ಅಂದ್ರೆ ಬೇರೆ ಡಿಸೈನ್ ನ ನೀವು ಈ ಬಿ ಡಿಸೈನ್ ನ ನೀವು ಮಾಡ್ಕೊಂಡ್ರೆ ಇದಕ್ ಚೆನ್ನಾಗ್ ಕಾಣತ್ತೆ ಅನ್ನೋದು ಕೂಡ ನಾವ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ.
0: ಅಂದ್ರೆ ನಮ್ಮನ್ನೆಲ್ಲ ಬ್ಯೂಟಿಫುಲ್ ಆಗಿ ನೀವು ರೆಡಿ ಮಾಡ್ಬಿಡ್ತೀರಾ ವಸ್ತ್ರದಲ್ಲಿ ಅಂತ ಆಗುತ್ತೆ.
1: ಖಂಡಿತ ರೆಡಿ ಮಾಡ್ತೀವಿ, ಬ್ಯೂಟಿಫುಲ್ ಆಗೂ ಮಾಡ್ತೀವಿ, ಅಂಡ್ ವಿತ್ ಲವ್.
0: ವಿತ್ ಲವ್
1: ತಗೊಂಡ್ರೆ ಕಂಪ್ಲೀಟ್ ಅದನ್ನ ಮುಗಿಸಿ ಕೊಟ್ಟಿ ನಿಮ್ನ ಒಂದು ಫೋಟೋ ಶೂಟ್ ಗೆ ಇರ್ಬೋದು, ಒಂದ್ ಹೊರಗಡೆ ಎಲ್ಲಾರು ಓದುವಾಗ್ಲಿರ್ಬೋದು, ಯಾರಾದ್ರ ಕೇಳ್ಬೇಕು ನಿಮ್ನ, ಓ ಎಷ್ಟು ಚೆನ್ನಾಗ್ ಕಾಣ್ತಾ ಇದೀರಾ, ಎಲ್ ಹೋಲ್ಸಿದ್ರಿ, ಇದು ಆಟೋಮೆಟಿಕ್ ಆಗಿ ಪ್ರೊಆಕ್ಟಿವ್ ಆಗಿ ಬರ್ಬೇಕು ಯಾರಿಗೆ ಆಗ್ಲಿ, ಆತರ ಮಾಡೋ ಜವಾಬ್ದಾರಿ ನಮ್ದಿರುತ್ತೆ.
0: ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಯಾವ್ದೇ ಬಿಸ್ನೆಸ್ ಗೂ ಮೂಲವಾಗಿ ಬೇಕಾಗಿರೋದು ಸಮಯದ ಜೊತೆ ಜೊತೆಗೆ ಬಂಡವಾಳ. ಸೊ ಆರಂಭದಲ್ಲಿ ನಿಮ್ಗೆ ಈ ಆಲೋಚನೆ ಬಂದಾಗ ಏನ್ ಮಾಡಿದ್ರಿ ಇದನ್ನ ತಿಳ್ಕೊಳ್ತೀವಿ. ನೀವೇ ಕೇಳಿದಂತ ಎಂದೋ ಕಂಡ ಕನಸು ನನಸಾಗಿದೆ 3 ವರ್ಷದ ಹಿಂದೆ ಅಲ್ವಾ. ಸೊ ಆ ಗೀತೆ ಇದೀಗ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?

0: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ. ಆದರೆ ಹಾಡು ಕೇಳಕ್ಕೆ ಏನು ಮಾಡಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
2: ಆಫೀಸಿಗೆ ಹೋಗ್ತಾ ಹಾಡುಗಳನ್ನು ಕೇಳ್ಕೊಂಡು ಹೋದರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದರೆ ಹಾಡು ಕೇಳೋಕ್ಕೆ ಏನು ಮಾಡಲಿ?
3: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
0: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು.
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್ ಅವರು. ಮಾತನಾಡ್ತಾ ಇದ್ವಿ ಟ್ರೈ ಅಂಡ್ ಎರರ್ ಬಗ್ಗೆ, ನಾವು ಹೇಗೆ ಕಲ್ತ್ರಿ ಅಂತ, ಟ್ರೈ ಮಾಡೋದು ಮತ್ತೆ ಅದರಿಂದ ಏನೋ ಕಲಿಯೋದು, ಟ್ರೈ ಮಾಡೋದು ಮತ್ತೆ ಅದರಿಂದ ಏನೋ ಹೊಸದನ್ನ ಕಲಿಯೋದು, ಹೀಗೆ ಶುರು ಮಾಡಿದ್ವಿ ಬಿಸ್ನೆಸ್ ಅಂತ ಹೇಳ್ತಾ ಇದ್ರಿ. ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡಬೇಕಾದ್ರೆ ನಮ್ಮ ಜ್ಞಾನ ಕೌಶಲ್ಯ ಸಮಯದ ಜೊತೆ ಜೊತೆಗೆ ನಮಗೆ ಮೂಲವಾಗಿ ಬೇಕಾಗಿರೋದು ಬಂಡವಾಳ. ಆಗ ನೀವು ಹೇಗೆ, ಎಷ್ಟು ಬಂಡವಾಳದ ಹಣದ ಮೂಲಕ ತಾವು ಈ ಒಂದು ಉದ್ಯಮವನ್ನು ಶುರು ಮಾಡಿದ್ರಿ?
4: ಬಂಡವಾಳ, ಹೌದು, ಅದು ತುಂಬಾ ಅತಿ ಮುಖ್ಯವಾದ ಹಂತ ಅಂತಾನೆ ಹೇಳ್ಬೋದು. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂಡವಾಳ ನಾವು ಎಷ್ಟು ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನ ಯಾವತ್ತೂ ಮುಖ್ಯ ಆಗತ್ತೆ ಅದು. ಇವಾಗ ನಾವು ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನಿಷಿಯಲ್ ಆಗಿ ಫಸ್ಟ್ ಕಡಿಮೆ ಬಂಡವಾಳದಿಂದನೇ ಮಾಡೋಣ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಬಟ್ ಹೋಗ್ತಾ ಹೋಗ್ತಾ ಅಟ್ ದ ಎಂಡ್ ಆಫ್ ದ ಬಿಸ್ನೆಸ್ ಸೆಟಪ್ ಆಗೋ ಟೈಮ್ಗೆ ಅದು ಬಂಡವಾಳ ನಮ್ಮ ಕೈ ಮೀರಿ ಹೋಗ್ಬಿಟ್ಟಿತ್ತು. ಸ್ಟಿಲ್ ನಾವು ಎಲ್ಲಾ ತರದ ಸೋರ್ಸಸ್ ಇಂದನು ಟ್ರೈ ಮಾಡಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಪ್ರಾಕ್ಸಿಮೇಟ್ಲಿ ನಾನು ಅಂಕೆಗಳಲ್ಲಿ ಹೇಳಕ್ ಆಗೋದಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ಲೈಕ್ ಅಬೌಟ್ 20 ಆ ತರ ನಮ್ಗೆ ಇನ್ವೆಸ್ಟ್ಮೆಂಟ್ ಬಿತ್ತಿದೆ ಇದಕ್ಕೆ.
3: ಓಕೆ, 20 lakh. ಓಕೆ, ಈಗ ಲಕ್ಷಾಧಿಪತಿಗಳಾಗಿದ್ರೆ ಕೋಟ್ಯಾಧಿಪತಿಗಳಾಗಿದ್ದೀರ ಅಂತ ನಾನು ಕೇಳಲ್ಲ, ಯಾವಾಗ್ಲೂ ಖುಷಿಯಾಗಿರಿ ಅಂತಾನೆ ಹೇಳ್ತೀವಿ, ಯಾಕಂದ್ರೆ ನಿಮ್ಮ ಶ್ರಮ ಅಷ್ಟಿರತ್ತೆ. ತಾವು ಈ ಒಂದು ಬಿಸ್ನೆಸ್ ಶುರು ಮಾಡಿದ ನಂತರ ಅದಕ್ಕೊಂದು ಜಾಗ ಬೇಕಿರುತ್ತೆ, ಮತ್ತಷ್ಟು ಕೆಲಸಗಾರರು ಬೇಕಿರ್ತಾರೆ, ಇದರ ಎಲ್ಲ ಹೊಂದಾಣಿಕೆ ಆಗಿರ್ಬೋದು, ಅದನ್ನ ಜೋಡಿಸೋದಾಗಿರ್ಬೋದು, ಹೇಗೆ ಅಂತ.
4: ಈ ಬಿಸ್ನೆಸ್ ಯಾವ್ದೇ ಇದು ಅಂತಲ್ಲ, ಯಾವ್ದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ನಾನು ರಿಸರ್ಚ್, ನಾವು ನಾನೇ ಆಗ್ಲಿ ನನ್ನ ಹಸ್ಬೆಂಡೇ ಆಗ್ಲಿ ರಿಸರ್ಚ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ನಾವು. ಸೊ ಕನ್ಸ್ಯೂಮರ್ ರಿಸರ್ಚ್ ನ ನಾವು ಮಾಡ್ತಾ ಇದ್ವಿ ರೆಗ್ಯುಲರ್ ಆಗಿ. ಅದನ್ನ ಮಾಡ್ತಾ ಇದ್ದಿದ್ರಿಂದ ನಮ್ಗೆ ಒಂದು ಕೆಲಸ ಸ್ಟಾರ್ಟ್ ಮಾಡಕ್ ಮುಂಚೆ ರಿಸರ್ಚ್ ಮಾಡ್ಲೇಬೇಕು ಅನ್ನೋದೊಂದಿತ್ತು. ಸೊ ಯಾವ ರೋಡ್ ಅಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದು ಚಿಕ್ಕದಾಗಿರ್ಲ ದೊಡ್ಡದಾಗಿರ್ಲ ಅನ್ನೋದನ್ನ ನಾವು ಪ್ರತಿಯೊಂದನು ನೋಡ್ತಾ ಇದ್ವಿ. ನಾವು ಸಡನ್ ಆಗಿ ಈ ಇದನ್ನ ಸ್ಟಾರ್ಟ್ ಮಾಡಿದ್ ಹೆಂಗೆ ಅಂದ್ರೆ, ಜಸ್ಟ್ ಈ ರೋಡ್ ಅಲ್ಲಿ ಓಡಾಡುವಾಗ ಈ ಬಿಲ್ಡಿಂಗ್ ನಾವು ಏನಿದೀವಿ ಈಗ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಕನ್ಸ್ಟ್ರಕ್ಷನ್ ಆಗುವಾಗ ಓಕೆ ಈ ರೋಡ್ ಅಲ್ಲಿ ಇಂಪ್ರೂವೈಸ್ ಆಗತ್ತೆ, ಬಿಕಾಸ್ 3 years ಬ್ಯಾಕ್ ಈ ರೋಡ್ ಸ್ವಲ್ಪ ಇಂಪ್ರೂವೈಸೇಷನ್ ಏನಿರ್ಲಿಲ್ಲ. ಬಟ್ ಇವತ್ತಿನ ದಿವಸ ಬಂದ್ರೆ ಈ ರೋಡ್ ಅಲ್ಲಿ ಪಾರ್ಕಿಂಗ್ ಮಾಡಕ್ಕೂ ಜಾಗ ಇಲ್ಲ, ಆ ತರ ಬೆಳೆದಿದೆ ರೋಡು. ಸೊ ಬಂದಾಗ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಇಮಿಡಿಯೇಟ್ ಆಗಿ ಮಾತಾಡಿ ಕೇಳಿ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೇ ನಾವು ಅಡ್ವಾನ್ಸ್ ಮಾಡಿ ಓಕೆ ಮಾಡೋಣ ಅಂತ ಹೇಳಿ ತುಂಬಾ ಧೈರ್ಯ ಮಾಡಿ ಕೈ ಹಾಕಿದ್ವಿ ಇದಕ್ಕೆ. ಸೊ ಜಾಗನ ಅವಾಗ ನಾವು ಡಿಸೈಡ್ ಮಾಡಿದ್ವಿ, ಅಂಡ್ ಮೋರ್ ಎವರ್ ಏರಿಯಾನ ನಾವು ಆಗ್ಲೇ ಹೇಳ್ದಂಗೆ. ಸೊ ನಾವ್ ಎಲ್ಲೆಲ್ಲೋ ಹೋಗಿ ಬಿಸ್ನೆಸ್ ಮಾಡ್ತಾ ಇದ್ವಿ, ಯೂಶಲಿ ಎಲ್ಲಾ ಕಡೆನೂ ಹೋದಾಗ ಯಾವ್ದಾದ್ರು ಒಂದು ಹೋಟೆಲ್ ಬಿಸ್ನೆಸ್ ಇರ್ಬೋದು, ಮತ್ತೆ ಅದೇ ಬೊಟೀಕ್ ಬಿಸ್ನೆಸ್, ಸಲೂನ್ ಬಿಸ್ನೆಸ್, ಮತ್ತೆ ಇನ್ನೂ ಒಂದ್ 2-3 ಬಿಸ್ನೆಸ್ ಲೈಕ್ ಫರ್ನಿಚರ್ ಬಿಸ್ನೆಸ್ ಮಾಡ್ತಾ

0: ನಾವು ಅಂಡ್ ಡೆಮಾಲಿಷನ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಎಲ್ಲ ತುಂಬಾ ಯಾವ್ದನ್ನು ನಾಗರಭವಿಯಲ್ಲಿ ನಾವು ಯಾವತ್ತೂ ಮಾಡಿಲ್ಲ. ಸೊ ಈ ಬಿಸ್ನೆಸ್ ನ ನಾವು ನಾವು ಮದ್ವೆ ಆಗಿ 1 ಇಯರ್ಗೆ ನಾವು ನಾಗರಭಾವಿಗೆ ಬಂದು ಶಿಫ್ಟ್ ಆಗಿದ್ದು. ಸೊ ಅದು ಇದೊಂಥರ ನಮ್ಗೆ ಹೋಮ್ ಪ್ಲೇ ಹೋಮ್ ಟೌನ್ ತರ ಆಗೋಗಿದೆ ಏರಿಯಾ. ಸೊ ಅದಕ್ಕೆ ಇಲ್ಲೇ ಮಾಡ್ಬೇಕು ಅನ್ನೋದೊಂದು ಕನ್ಸಿತ್ತು. ಅದನ್ನ ನಾವು
1: ಈಗ ಒಂದು ಸಿಂಗಲ್ ಬ್ರಾಂಚ್ ಇದೆ ಹಾಗಾದ್ರೆ ಅಲ್ಲಿ.
0: ಹೌದು, ಸಿಂಗಲ್ ಬ್ರಾಂಚ್ ಇದೆ.
1: ಈಗ ಏನು ನೀವು ವಸ್ತ್ರ ವಿನ್ಯಾಸಕ್ಕೆ ಇಳಿದ್ರಿ, ಬೊಟಿಕ್ ಅನ್ನ ಆರಂಭ ಮಾಡಿದ್ರಿ, ರೆಂಟಲ್ಸ್ ಐಡಿಯಾ ಬಂದಿದ್ದು ಯಾವಾಗ, ಹೇಗೆ ಹೊಳಿತು ಆ ಒಂದು ಆಲೋಚನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲೇ ತಿಳ್ಕೊಳ್ಳೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: Non-stop Sanjay. Non-stop Sanjay. Non-stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಜಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್ ಅವರು, ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥಾಪಕಿ ಆಸ್ತಾ ಇವರ ಡಿಸೈನರ್ ರೆಂಟಲ್ಸ್ ಅಂಡ್ ಬೊಟಿಕ್ ಏನಿದೆ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥೆ ಆಸ್ತಾ. ಹೆಸರು ಹುಟ್ಟಿದೆ ಹೇಗೆ ಮೇಡಮ್ ಇದು? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ?
4: ಇವಾಗ ಕೇಳಿಸ್ತಾರೆ.
3: ಆಸ್ತಾ ಹೆಸರು ಹುಟ್ಟಿದ ಹೇಗೆ ಅಂತ?
4: ಆಸ್ತಾ ಹೆಸರು ಅದೇ ಈಗ ಅಡ್ವಾನ್ಸ್ ಮಾಡಿದ್ವಿ, ಸೊ ಮಾಡ್ಲೇಬೇಕು ಅಂತ ಇದನ್ನು ಮಾಡಿದ್ವಿ, ಡಿಸೈಡು ಮಾಡಿದ್ವಿ. ಸೊ ನೆಕ್ಸ್ಟ್ ಏನ್ ಹೆಸರು ಇಡಬೇಕು ಅಂತ ತುಂಬಾ ಹೆಸರುಗಳನ್ನ ನಾವು ಚೆಕ್ ಮಾಡ್ತಾ ಇದ್ವಿ. ಏನ್ ಇಡೋದಿನ ಏನಂತ ಇಡೋಣ, ಹೆಸರು ಏನ್ ಇಡೋಣ ಅಂತ ಹೇಳಿ. ಅಂಡ್ ಹೆಸರು ಇಡೋದ್ರ ಜೊತೆಗೆ ಅದು ಎಲ್ಲಾರ್ಗೂ ಈಸಿ ಆಗೂ ಇರ್ಬೇಕು ಕರೆಯೋದಕ್ಕೆ. ಅಂಡ್ ಹೆಸರು ಕೇಳಿದ ತಕ್ಷಣ ಅಟ್ಲೀಸ್ಟ್ ಇಂಪ್ ಆಗೂ ಇರ್ಬೇಕು ಅಂತ ಆಮೇಲೆ ಯೋಚನೆ ಮಾಡ್ತಾ ಇದ್ವಿ. ಹೀಗೆ ನಾನು ನಮ್ಮ ಹಸ್ಬೆಂಡ್ ಕುತ್ಕೊಂಡು, ಸೊ ನಮ್ಮ 4 ಜನ ಅಂದ್ರೆ ನಾನು ನನ್ನ ಹಸ್ಬೆಂಡು ನನ್ನ 2 ಮಕ್ಳು, ಆ 4 ಜನದ ಹೆಸರನ್ನ ಮೊದಲನೇ ಇದನ್ನ ತಗೊಂಡು ನಾವು ಆಸ್ತಾ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಎ ಅಂದ್ರೆ ಅಜಯ್, ಎಸ್ ಅಂದ್ರೆ ಶ್ರುತಿ, ಟಿ ಹೆಚ್ ಎ ಅಂದ್ರೆ ತಸ್ಮೈ ತಮಸ್ವಿ ಅಂತ. ತಸ್ಮೈ ನನ್ನ ಮಗ, ತಮಸ್ವಿ ಬಂದು ನನ್ನ ಮಗಳು. ಸೊ ಇದಿಷ್ಟು ಸೇರಿ ನಾವು ಒಂದು ಫ್ಯಾಮಿಲಿ ಯಾವಾಗ್ಲೂ ಒಟ್ಟಿಗೆನೆ ಇರ್ತೀವಿ. ಸೊ ಒಂದು ಫ್ಯಾಮಿಲಿ ಆಗಿ ನಾವು ಇದನ್ನ ಫ್ಯಾಮಿಲಿ ಹೆಸರನ್ನ ಇಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ಇದನ್ನ ಇಟ್ವಿ.
3: ಆಸ್ತಾ ಸೌಂಡ್ಸ್ ಗುಡ್, ಎಲ್ಲರೂ ಇದ್ದೀರಾ ಅದರಲ್ಲಿ? ಓಕೆ, ಆರಂಭದಲ್ಲಿ ತಾವು ಏನು ಡಿಸೈನರ್ ಬೊಟಿಕ್ ಅನ್ನ ಶುರು ಮಾಡ್ತೀರಾ, ರೆಂಟಲ್ಸ್ ಅವಾಗ್ಲೇ ಬಂದಿದ್ದ ಐಡಿಯಾನ ಅಥವಾ ಆನಂತರನ ಬಾಡಿಗೆನು ಕೊಡಬಹುದು ನಮ್ಮ ಡಿಸೈನ್ ಮಾಡಿದ ಬಟ್ಟೆಗಳನ್ನ ಅನ್ನೋದು?
4: ರೆಂಟಲ್ಸ್ ಕೂಡ ಮಾಡ್ಬೇಕು ಅಂತ ಫಸ್ಟ್ ಏನೇ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಇವಾಗ ಇವಾಗಿನ ಇದರಲ್ಲಿ ಔಟ್ಫಿಟ್ಸ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾರೇ ಆಗ್ಲಿ. ಈಗ ನಾನೇ ಆಗ್ಲಿ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಅಂತ ಅನ್ಕೋತೀನಿ ಹೊರತು ಹೇಗೋ ಒಂದು ಹೋಗೋಣ ಅನ್ನೋದು ಯಾರಿಗೂ ಇಲ್ಲ. ಸೊ ರೆಡಿಯಾಗಿ ಹೋಗುವಾಗ ಈಗ ನಾನು ಒಂದು ಬಟ್ಟೆ ಹಾಕೋಬೇಕು ಅಂದ್ರೆ ಆ ಬಟ್ಟೆಗೆ ಎಷ್ಟು ಖರ್ಚಾಗತ್ತೆ ಅನ್ನೋದು ಕೂಡ ನೋಡ್ಬೇಕು. ಅಂಡ್ ಆ ಬಟ್ಟೆನ ನಾನು ಹಾಕೊಳ್ಳೋದು ಒಂದೇ ಒಂದು ಸಲ. ಬಿಕಾಸ್ ನಾವು ಎಲ್ಲೇ ಹೋದ್ರು ಒಂದು ಫೋಟೋಸ್ ಅಂತ ತೆಕ್ಕೊಳ್ತೀವಿ, ತೆಕ್ಕೊಂಡ ತಕ್ಷಣ ಓ ಈ ಬಟ್ಟೆನ ಇದಕ್ ಹಾಕೊಂಡು ಹೋಗಿದ್ದೆ, ನನ್ ಫೋಟೋ ಸಿಕ್ಕಿದೆ ಇದ್ರಲ್ಲಿ ಆಲ್ರೆಡಿ ಇದೆ, ಅದ್ರಲ್ಲಿ ಪೋಸ್ಟ್ ಈಗ ಪೋಸ್ಟ್ ಮಾಡೋದು ಕೂಡ ಸರ್ವೇ ಸಾಮಾನ್ಯ ಆಗೋಗಿದೆ. ಒಂದ್ ಇನ್ಸ್ಟಾಗ್ರಾಮ್ ಸ್ಟೋರಿ ಇರ್ಬೋದು, ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಸ್ಟೇಟಸ್ ಹಾಕೋದಿರ್ಬೋದು, ತುಂಬಾ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಒಂದ್ಸಲ ಹಾಕಿದ ಬಟ್ಟೆ ಇನ್ನೊಂದು ಸಲ ಹಾಕೋದಕ್ಕೆ ಅದು ಮೇ ಬಿ ಅರೌಂಡ್ ಯೋಚನೆ ಮಾಡ್ತೀವಿ. ಅಂಡ್ ಇನ್ನೊಂದು ಈ ಮದ್ವೆ ಹೋಗಿದೀವಿ, ಇದಕ್ ಹಾಕೊಂಡು ಹೋಗಿದೀವಿ, ಇದಕ್ಕೆ ಆಲ್ರೆಡಿ ಇವರೆಲ್ಲ ನೋಡಿದಾರೆ, ಹಾಕೊಂಡು ಹೋಗೋಣ ಅಂತ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಎವ್ರಿ ಟೈಮ್ ನಾವು ಏನ್ ಮಾಡಕ್ಕಾಗತ್ತೆ ಅಷ್ಟೊಂದು ಖರ್ಚು ಮಾಡಿ ಹೋಲ್ಸ್ಕೊಂಡು ಯಾರ್ದೋ ಮದ್ವೆಗೆ ಹೋಗಿ ಹಾಕೊಂಡು ಹೋಗಿ ಇದ್ ಮಾಡಕ್ಕಾಗಲ್ಲ. ಸ್ವಲ್ಪ ದೂರದವ್ರ ಮದ್ವೆಗೆ ಆಗ್ಲಿ, ಫ್ರೆಂಡ್ಸ್ ಮದ್ವೆಗೆ ಆಗ್ಲಿ, ಆ ತರ ಹೋಗಿ ಹೋಗಿ ಎವ್ರಿ ಟೈಮ್ ನಾವು ಖರ್ಚು ಮಾಡಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನನ್ಗೊಂದು ಐಡಿಯಾ ಬಂದಿದ್ದು, ಓಕೆ ಯಾಕೆ ನಾವು ಡಿಸೈನ್ ಮಾಡೋ ಔಟ್ಫಿಟ್ಸ್ ಇದು ಸಿಂಪಲ್ ಇರೋದಿಲ್ಲ, ಗ್ರ್ಯಾಂಡ್ ಆಗೇ ಇರತ್ತೆ, ಬೋ ಲೈಕ್ ತುಂಬಾ ಪ್ರೈಸಿನು ಇರತ್ತೆ ಇದು ಔಟ್ಫಿಟ್ಸ್. ಸೊ ಅದ್ರಿಂದ ರೆಂಟ್ ಅಲ್ಲಿ ಕೊಟ್ಟಾಗ ಒಂದ್ಸಲ ಹಾಕಿ ಅವರು ನಮ್ಗೆ ವಾಪಸ್ ಕೊಡ್ತಾರೆ. ಸೊ ಅವ್ರದ್ದು ಏನಿದೆಯೋ ಅವ್ರದ್ದು ಇಂಟೆನ್ಷನ್ ಮುಗಿಯೋದು, ಲೈಕ್ ಹೌದು ನಾನು ಈ ತರ ಬಟ್ಟೆ ಹಾಕೊಂಡಿದ್ದೆ, ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೆ, ಚೆನ್ನಾಗಿ ಕಾಣ್ತಿದ್ದೆ ಅನ್ನೋದು. ಅಂಡ್ ಮೇಕಪ್ ಆರ್ಟಿಸ್ಟ್ ಗಳಿಗೆ ತುಂಬಾ ಬೇಕಾಗಿರತ್ತೆ ಔಟ್ಫಿಟ್ಸ್, ಅವರು ಎಲ್ಲೂ ರೆಡಿ ಮಾಡಿಸಿ ತಗೊಂಡು ಇರಕ್ ಆಗೋದಿಲ್ಲ. ಸೊ ರೆಂಟಲ್ಸ್ ಅಂತಾನೆ ತಗೊಂಡಾಗ ರೆಂಟ್ಗೆ ಅಂತ ತಗೊಂಡು ಅವರು ಮೇಕಪ್ ಆರ್ಟಿಸ್ಟ್ ಗಳು ಅವ್ರ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ತಾರೆ. ಅಂಡ್ ಮಾಡೆಲ್ಸ್ ಕೂಡ, ಅಂಡ್ ಈವನ್ ಆಕ್ಟರ್ಸ್ ಇರ್ಬೋದು, ಕೆಲವೊಂದು ಸೆಲೆಬ್ರಿಟೀಸ್ ಇರ್ಬೋದು, ಎಲ್ಲಾರ್ಗು ಕೂಡ ಯೂಶಲಿ ಯಾವಾಗ್ಲೂ ಬಟ್ಟೆ ಹಾಕಲ್ಲ, ಒಂದೇ ಸಲ ಹಾಕೋದು ಎಲ್ಲಾರು ಆಲ್ಮೋಸ್ಟ್ ಈ ತರದ ಬಟ್ಟೆಗಳು. ಅದಕ್ಕೋಸ್ಕರ ಈ ರೆಂಟಲ್ಸ್ ನ ಐಡಿಯಾ ಬಂದಿದ್ದು, ಅವಾಗ ಸ್ಟಾರ್ಟ್ ಮಾಡಿದ್ ನಾವು.
3: ಓಕೆ, ನಿಮ್ಮ ಸ್ಟುಡಿಯೋಗೆ ಯಾವ್ಯಾವ ರೀತಿಯಾದಂತಹ ವ್ಯಕ್ತಿಗಳು ಸೆಲೆಬ್ರಿಟೀಸ್ ಗಳು ಬಂದು ತಾವು ರೆಂಟಲ್ಸ್ ಗೆ ಬಟ್ಟೆಯನ್ನ ಖರೀದಿ ಮಾಡ್ತಾರೆ ತಗೋತಾರೆ?
4: ಎರಡಕ್ಕೂ ಬರ್ತಾರೆ, ಕಸ್ಟಮೈಸೇಷನ್ ಗೂ ಕೂಡ ಬರ್ತಾರೆ. ಅವರೇನೇ ಇವೆಂಟ್ಸ್ ಇದ್ರು, ಅವ್ರದೇನೇ ಲೈಕ್ ಪಬ್ಲಿಕ್ ಇವೆಂಟ್ಸ್ ಇರ್ಬೋದು ಅಂಡ್ ಆಲ್ಸೋ ಪರ್ಸನಲ್ ಇವೆಂಟ್ಸ್ ಇರ್ಬೋದು, ಎಲ್ಲದಕ್ಕೂ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಬರ್ತಾರೆ. ಟಿವಿ ಸೀರಿಯಲ್ ಆಕ್ಟರ್ಸ್ ಇರ್ಬೋದು, ಇನ್ಫ್ಲೂಯೆನ್ಸರ್ಸ್ ಅಂಡ್ ಆಲ್ಸೋ ಇವನ್ ಪಾಲಿಟಿಷಿಯನ್ಸ್ ಅಲ್ಲೂ ಕೆಲವ್ರು ಬಂದು ಇಲ್ಲಿ ಹೊಲ್ಸ್ಕೊಂಡು ಹೋಗಿರೋದಿದೆ. ಅಂಡ್ ಅಂಡ್ ಮೋಸ್ಟ್ ಆಫ್ ದ ಸಿಂಗರ್ಸ್ ಆಂಕರ್ಸ್ ತುಂಬಾ ಜನ ಬಂದು ನಮ್ಮ ಸ್ಟುಡಿಯೋಗೆ.
3: ರೆಂಟ್ ಅಂದ್ರೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿರತ್ತೆ ಮೇಡಮ್?
4: ರೆಂಟ್ ಸ್ಟಾರ್ಟ್ಸ್ ಮಿನಿಮಮ್ 800, ಮ್ಯಾಕ್ಸಿಮಮ್ 8000.
3: ಮ್ಯಾಕ್ಸಿಮಮ್ 8000? 8000 ಕೊಟ್ಟು ನಾನು ರೆಂಟ್ಗೆ ತಗೋತಿದ್ದೀನಿ ಅಂದ್ರೆ ಅದು ಒರಿಜಿನಲ್ ನೀವು ಡಿಸೈನ್ ಮಾಡಿ ಆ ಬಟ್ಟೆನ ರೆಡಿ ಮಾಡೋದಕ್ಕೆ ಕಾಸ್ಟ್ ಎಷ್ಟಾಗಿರ್ಬೋದು ಹಂಗಾದ್ರೆ ಅಂತ ಯೋಚನೆ ಆಗ್ತಿದೆ ನನಗೆ.
4: ಅದು 10 ಟೈಮ್ಸ್ ಇರುತ್ತೆ.
3: ಹಾ 10 ಟೈಮ್ಸ್
4: ಲೈಕ್ ಅರೌಂಡ್ 80 to 90,000 ವರ್ತ್ ಇರೋ ಒಂದು ಬ್ಲೌಸ್ ಇರ್ಬೋ, ಬ್ಲೌಸ್ ಲೆಹೆಂಗಾ ಆತರ ಫುಲ್ ಬ್ರೈಡಲ್ ಲೆಹೆಂಗಾ ಅದಕ್ಕೆಲ್ಲ ನಾವು ಎಬೋ 5,000 ಚಾರ್ಜ್ ಮಾಡ್ತೀವಿ. ಬಿಕಾಸ್ ಆ ಬ್ರೈಡಲ್ ಲೆಹೆಂಗಾ ಎಬೋ 1 lakh ಇರುತ್ತೆ, ಲೈಕ್ ಎಬೋ 50 ಅಂತೂ ಇರುತ್ತೆ ಸ್ಟಾರ್ಟಿಂಗ್.
3: ಸೊ
4: ಅದರಿಂದ ಅದಕ್ಕೆ ಅಟ್ಲೀಸ್ಟ್ ನಾವು 10 times ಅದು ನಾವು ಆತರ ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀವಿ.
3: ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು.

0: ಶ್ರುತಿ ಅಜಯ್ ಅವರು. ಮೇಡಮ್, ಮಾತನಾಡ್ತಾ ಹೇಳ್ತಾ ಇದ್ರಿ, ಸುಮಾರು 80,000 ರೂಪಾಯಿ ಏನು ವರ್ತಿರ್ತಕ್ಕಂಥ ಒಂದು ಡ್ರೆಸ್ನ ನಾವು 8,000 ಕೂಡ ಬಾಡಿಗೆಗೆ ಕೊಡ್ತೀವಿ ಅಂತ. ಈ ಬಾಡಿಗೆಯ ಡ್ಯೂರೇಷನ್ ಎಷ್ಟಿರುತ್ತೆ ಮತ್ತು ಇದರ ಪ್ರೋಸೆಸ್ ಹೇಗೆ ಇರುತ್ತೆ ಅಂತ ತಿಳಿಸ್ಕೊಡಿ.
1: ಸೊ ಬಾಡಿಗೆ ಡ್ಯೂರೇಷನ್ ಬಂದು 24 hours ಇರುತ್ತೆ, ಲೈಕ್ 1 day ಅಂತಲೇ ನಾವು ಇಟ್ಕೊಳ್ತೀವಿ. ಬಟ್ ವಿ ಹ್ಯಾವ್ ಅ ಕನ್ಸಿಡರೇಷನ್, ಹಾಫ್ ಡೇ ಎಕ್ಸ್ಟ್ರಾ ಕನ್ಸಿಡರೇಷನ್ ಕೂಡ ನಾವು ಮಾಡ್ತೀವಿ, ಬಿಕಾಸ್ ಟ್ರಾವೆಲಿಂಗ್ ಟೈಮು ಅದೆಲ್ಲ ಕನ್ಸಿಡರ್ ಮಾಡ್ತೀವಿ. ಅದು ಕ್ಲೈಂಟ್ ಆನ್ ಕ್ಲೈಂಟ್ ಬೇಸಿಸ್ ಮೇಲೆ, ಯಾ ಅವರು ಕ್ಲೈಂಟು ಅವ್ರದ್ದು ಇವೆಂಟ್ ಎಲ್ಲಿದೆ, ಫಂಕ್ಷನ್ ಎಲ್ಲಿದೆ ಅಂತ ಹೇಳಿದಾಗ ನಾವು ಅದನ್ನ ಇದ್ ಮಾಡ್ಬೇಕಾಗತ್ತೆ, ಅದನ್ನ ಪರಿಗಣಿಸ್ಬೇಕಾಗತ್ತೆ. ಅಂಡ್ ಪ್ರೋಸೆಸ್ ಬಂದು ವಿ ಬುಕಿಂಗ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅಡ್ವಾನ್ಸ್ ಅಂತ ತಗೊಳ್ತೀವಿ. ಅಂಡ್ ಅದಾದ್ಮೇಲೆ ಬಟ್ಟೆ ತಗೊಂಡು ಹೋಗುವಾಗ ವಿ ವಿಲ್ ಬಿ ಚಾರ್ಜಿಂಗ್ ಲೈಕ್ ಡಬಲ್ ದ ಅಮೌಂಟ್, ಲೈಕ್ ಎಷ್ಟು ರೆಂಟ್ ತಗೋತಾ ಇದೀವಿ ಅದಕ್ಕೆ 2 ನಾವು ಕಟ್ಟಿಸ್ಕೊಳ್ತೀವಿ. ಬಿಕಾಸ್ ಏನೇ ಡ್ಯಾಮೇಜ್ ಇರ್ಬೋದು ಅದು ಕೆಲವೊಂದು ಅದನ್ನ ನಾವು ಅಡ್ವಾನ್ಸ್ ಅಂತ ಕಟ್ಟಿಸ್ಕೊಳ್ತೀವಿ. ಸೊ ಡೆಪಾಸಿಟ್ ಅಂತ ಕಟ್ಟಿಸ್ಕೊಳ್ತೀವಿ, ಅದನ್ನ ರೀಫಂಡಬಲ್ ಡೆಪಾಸಿಟ್ ಇರುತ್ತೆ, ಅದು ಅವ್ರ ಬಟ್ಟೆ ರಿಟರ್ನ್ ಕೊಟ್ಟಾಗ ಅದು ರೀಫಂಡ್ ಆಗುತ್ತೆ.
0: ಓಕೆ, ಸೇಮ್ ಡ್ರೆಸ್ ಅನ್ನ ಇನ್ನೊಬ್ರು ತಗೊಂಡು ಹೋಗಕ್ ಬಂದಾಗ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀರಾ ಅಂತ, ವಾಷಿಂಗ್ ಆಗಿರ್ಬೋದು, ಐರನಿಂಗ್?
1: ಅದಕ್ಕೆ ವಾಷಿಂಗ್ ಆಗಿ ಸ್ಟೀಮ್ ಐರನ್ ಎವ್ರಿ ಪ್ರೋಸೆಸ್ ಅಲ್ಲಿ ಇರುತ್ತೆ, ಸ್ಟೀಮ್ ಐರನ್ ಕೊಡ್ತಾ ಇರ್ತೀವಿ. ಅಂಡ್ ವಾಷಿಂಗ್ ಕೂಡ ಲೈಕ್ ಡ್ರೈ ವಾಶ್ ಅಂತ ನಾವು ಕೆಲವು ವೆಂಡರ್ನ ಇಟ್ಕೊಂಡಿದ್ವಿ. ಸೊ ಡ್ರೈ ವಾಶಸ್ ನ ನಾವು ಕೊಟ್ಟು ಅಲ್ಲಿಂದ ತಗೊಂಡ್ ಬಂದು ಇದ್ ಮಾಡ್ತೀವಿ. ಗ್ಯಾಪಿಂಗ್ ತಗೊಳ್ತೀವಿ, ಒಂದ್ ಬಟ್ಟೆಯಿಂದ ಇನ್ನೊಂದ್ ಬಟ್ಟೆಗೆ ನಾವು ಡೆಲಿವರಿ ಕೊಡ್ಬೇಕಾದ್ರೆ ಸೊ ಎಷ್ಟು ಟೈಮ್ ಗ್ಯಾಪ್ ಇರುತ್ತೆ ಅಂತ ನೋಡ್ಬಿಟ್ಟು ನಾವು ಬುಕಿಂಗ್ಸ್ ತಗೊಳ್ತೀವಿ.
0: ಓಕೆ, ಇದರ ಜೊತೆಗೆ ನೀವು ಈಗ ತಮ್ಮ ಉದ್ಯಮ ಆರಂಭ ಆಗಿದ್ದು ಹೇಗೆ ಅದು ಸಾಕ್ತಾ ಇದೆ ಅಂತ ಹೇಳಿದ್ರಿ, ತಮ್ಗೆ ಈ ಉದ್ಯಮವನ್ನು ಆರಂಭಿಸಿದ 3 ಆಗಿದೆ, ಹೇಗೆ ಅನಿಸ್ತಿದೆ ಈಗ ಸದ್ಯಕ್ಕೆ?
1: ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು, ತುಂಬಾನೇ ಶ್ರಮ ಪಡ್ಲೇಬೇಕಾಯ್ತು. ಇವಾಗ್ಲೂ ಅಷ್ಟೇನೆ, ಅಷ್ಟೇ ಶ್ರಮ ಇರುತ್ತೆ, ಬಿಕಾಸ್ ನಮ್ಗೆ ಟೈಮ್ಲಿ ಡೆಲಿವರಿ ಇರುತ್ತೆ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಇರುತ್ತೆ. ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಕೊಡೋದಿರ್ಬೋದು. ಅಂಡ್ ಆಲ್ಸೋ ಇವೆಂಟ್ಗಳನ್ನ ಹತ್ರ ಇಟ್ಕೊಂಡು ತುಂಬಾ ಜನ ಬರ್ತಾರೆ, ಸೊ ಅವಾಗ್ಲೂ ಕೂಡ ನಾವು ಅವ್ರನ್ನ ಹಾಗೆ ಕಳ್ಸೋದಕ್ ಆಗೋದಿಲ್ಲ, ನಾವು ಆರ್ಡರ್ ತಗೊಂಡೇನೆ ಫುಲ್ಫಿಲ್ ಮಾಡೇನೆ ಕಳ್ಸ್ಬೇಕಾಗತ್ತೆ. ಸೊ ಎಲ್ಲಾ ತರನು ಇರತ್ತೆ, 50-50, ಲೈಕ್ ನಮ್ಗೆ ಕಷ್ಟನೂ ಇರತ್ತೆ ಅಂಡ್ ಅದೇ ರೀತಿಲಿ ನಾವು ಆಫ್ಟರ್ ದಟ್ ಅವ್ರ ಫೇಸ್ ಅಲ್ಲಿ ಈಗ ಡೆಲಿವರಿ ತಗೊಂಡಾಗ ಅವ್ರ ಫೇಸ್ ಅಲ್ಲಿ ಬರೋ ಒಂದು ಖುಷಿ ನೋಡಿದಾಗ ವಿ ಲೈಕ್ ಆ ಹಬ್ಬ ಸದ್ಯ ಚೆನ್ನಾಗ್ ನಮ್ಗೆ ಇಷ್ಟ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಅಯ್ಯೋ ತುಂಬಾ ಚೆನ್ನಾಗ್ ಬಂದಿದೆ, ಆ ತರ ಫೀಲ್ ಎವ್ರಿ ಔಟ್ಫಿಟ್ ಡೆಲಿವರಿ ಕೊಟ್ಟಾಗ್ಲೂ ನಮ್ಗೆ ಆ ತರ ಆಗತ್ತೆ.
0: ಸುಮಾರು ರೆಂಟಲ್ಸ್ ಅಂದಾಗ ತಿಂಗಳಿಗೆ ಒಂದು ರೇಂಜ್ ಹೇಳೋದಾದ್ರೆ ಎಷ್ಟು ಜನರಿಗೆ ಕೊಡ್ತೀರಾ, ಎಷ್ಟು ವಸ್ತುಗಳನ್ನ ಕೊಡ್ತೀರಾ ಅಂತ?
1: ತಿಂಗಳಿಗೆ ಅಂತ ಅಂದ್ರೆ ಅಂದಾಜು ಅಂತ ಹೇಳಕ್ ಆಗಲ್ಲ, ಲೈಕ್ ಅಪ್ರಾಕ್ಸಿಮೇಟ್ ಆಗಿ ಮೋರ್ ದನ್ 200.
0: ಓಕೆ, 200, ಅದೇನ್ ಕಮ್ಮಿ ಅಲ್ಲ. ಈಗ ನಿಮ್ಮ ಮಾತುಗಳನ್ನ ನಮ್ಮ ಕೇಳುಗರು ಕೇಳಿ ಸಾಕಷ್ಟು ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಕೆಲವರು ಹೇಗೆ ಅವರು ರೆಂಟಿ ಕೊಡ್ತೀರಾ ಶ್ರುತಿ ಮೇಡಮ್, ಅವರು ಯಾವ ರೀತಿ ಬಾಡಿಗೆ ಕೊಡ್ತಾರೆ ತಿಳಿಸ್ಕೊಡಿ ಅಂದಿರಿ. ಈಗ ಅಲ್ಲ ನೀವು ಹೇಳಿದ್ದೀರಾ ಹೇಗೆ ಅಮೌಂಟ್ ಕಟ್ಸ್ಕೊಂತೀರಾ, ಡ್ಯೂರೇಷನ್ ಏನಿರುತ್ತೆ, ವಾಪಸ್ ತಂದಾಗ ಏನು ಡ್ಯಾಮೇಜ್ ಎಲ್ಲ ನೋಡಿ ವಾಪಸ್ ಅಮೌಂಟ್ ನೀವು ಕಟ್ಸ್ಕೊಂಡಿದ್ದು, ಡೆಪಾಸಿಟ್ ಇಟ್ಕೊಂಡಿದ್ದು ವಾಪಸ್ ಮಾಡ್ತೀರಾ, ಮತ್ತೆ ಇನ್ನೊಬ್ರಿಗೆ ಕೊಡುವಾಗ ಏನು ಪ್ರೋಸೆಸ್ನ ಇವ ಫಾಲೋ ಮಾಡ್ತೀರಾ ಅಂತ. ಈ ಮಾತುಗಳನ್ನ ಕೇಳಿ ನಾವು ಇಂಥದ್ದೊಂದು ಉದ್ಯಮವನ್ನು ನಮ್ಮ ನಾಡಿನ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಜನ ಇನ್ಸ್ಪಿರೇಷನ್ ಆಗಿ ತಗೊಂಡು ಶುರು ಮಾಡಬೇಕು ಈ ಉದ್ಯಮವನ್ನು ಅನ್ಕೊಂಡ್ರೆ ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ?
1: ಖಂಡಿತ ಶುರು ಮಾಡ್ಬೋದು, ಆದ್ರೆ ಯಾವ್ದನ್ನೇ ಶುರು ಮಾಡಕ್ ಮುಂಚೆ ಪಾಸಿಟಿವ್ ನೆಗೆಟಿವ್ ಎರಡೂ ಸೈಡ್ ನ ನೋಡಿ ಶುರು ಮಾಡ್ಬೇಕಾಗತ್ತೆ. ಬರೀ ನಾವು ಮಾಡಿದ ತಕ್ಷಣ ನಾವು ಬಂದ್ಬಿಡ್ತೀವಿ ಅಂತ ಅಂದ್ರೆ ಚೆನ್ನಾಗ್ ಆಗ್ಬಿಡತ್ತೆ ಅಥವಾ ಹೀಗೆ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನೆಗೆಟಿವ್ ಫೇಸು ಇರುತ್ತೆ, ಪಾಸಿಟಿವ್ ಫೇಸು ಇರುತ್ತೆ, ಎರಡೂ ನಾವು ಫೇಸ್ ಮಾಡಿಕೊಂಡು ವಿ ಹ್ಯಾವ್ ಟು ರನ್ ದ ಬಿಸ್ನೆಸ್.
0: ಎರಡನ್ನೂ ನೋಡ್ಬೇಕು, ಏನೇ ಆದ್ರೂ ಕೂಡ ನಾನು ಮುಂದೆ ನುಗ್ಗುತ್ತೀನಿ ಅನ್ನೋ ಒಂದು ಭರವಸೆ ಆತ್ಮವಿಶ್ವಾಸ ಇರ್ಲಿಬೇಕು.
1: ಹೌದು ಹೌದು, ಮುಂದೆ ನುಗ್ಗುತ್ತೀನಿ ಅನ್ನೋದಿರ್ಬೇಕು. ಏನೇ ಆದ್ರೂ ಒಂದ್ 6 ನಮ್ಗೆ ಏನೋ ಒಂದು ಇದಾಯ್ತು ಅಂದ ತಕ್ಷಣ ನಾವು ಕುಗ್ಗಬಾರ್ದು, ಇಲ್ಲ ಅಯ್ಯೋ ಆಗಲ್ಲ ನಾನು ಕ್ಲೋಸ್ ಮಾಡ್ಬಿಡ್ತೀನಿ ಮೋಸ್ಟ್ಲಿ ನಂಗೆ ಆಗಲ್ಲ ಅನ್ಸುತ್ತೆ, ಆ ಮನೋಭಾವನೆಯನ್ನ ತೆಗ್ದಾಕಿ ನಾನು ಮಾಡೇ ಮಾಡ್ತೀನಿ ಮಾಡೇ ಅನ್ನೋ ಒಂದು ಛಲ ಇಟ್ಕೊಂಡಿರೋರು ಖಂಡಿತ ಈ ಬಿಸ್ನೆಸ್ ನ ಮಾಡ್ಬೋದು. ಇದು ಒಂದ್ ತಲಾ, ಇದು ಎಲ್ಲಾ ಬಿಸ್ನೆಸ್ಗೂ
0: ಈ ಒಂದು ಅಂಶ ಗಮನದಲ್ಲಿರ್ಲೇಬೇಕು,
1: ಗಮನದಲ್ಲಿರ್ಲೇಬೇಕು. ಸೊ ತಕ್ಷಣಕ್ಕೆ ಯಾವುದೇ ಬಿಸ್ನೆಸ್ ಇಮಿಡಿಯೇಟ್ ಆಗಿ ರೈಸ್ ಅಪ್ ಆಗಲ್ಲ, ಅದು ಆಲ್ಮೋಸ್ಟ್ ಟೈಮ್ ತಗೊಂಡೇ ತಗೊಳತ್ತೆ, ಎಷ್ಟು ದಿವಸ ಇಷ್ಟು ದಿನ ಅಂತ ಇರತ್ತೆ. ಕೆಲವು ಟೈಮ್ ಅಲ್ಲಿ ಇಮಿಡಿಯೇಟ್ ಆಗೂ ಬರ್ಬೋದು ಕೆಲವು ಸಕ್ಸಸ್, ಕೆಲವು ಟೈಮ್ ಅಲ್ಲಿ 10 ವರ್ಷ ಆದ್ಮೇಲೂ ಬರ್ಬೋದು, ಕೆಲವು ಟೈಮ್ ಅಲ್ಲಿ 3 ವರ್ಷ 2 ವರ್ಷ ಆದ್ಮೇಲೂ ಬರ್ಬೋದು. ನಾವು ಆ ಇದಕ್ಕೆ ಕಾದ್ರೆ ಖಂಡಿತ ನಾವು, ಮತ್ತೆ ಹಾರ್ಡ್ ವರ್ಕ್, ರೆಸ್ಪಾನ್ಸಿಬಿಲಿಟಿ ವರ್ಕ್, ಹಾರ್ಡ್

0: ಬೇಕು, ಎರಡೂ ಕೂಡ ಈಕ್ವಲಿ ಮುಖ್ಯ ಆಗತ್ತೆ.
1: ನೀವು ಉದ್ಯಮಿ ಆಗಿದ್ದೀರಾ, ಒಂದಷ್ಟು ಜನಕ್ಕೆ ಉದ್ಯೋಗನೂ ಕೂಡ ಈ ಮೂಲಕ ಕೊಟ್ಟಿದ್ದೀರಾ ಅಂತ ನಾವು ಭಾವಿಸುತ್ತೇವೆ ಅಲ್ವಾ? ಯಾಕಂದ್ರೆ ಶಾಪಲ್ಲಿ ಒಬ್ರು ಇರ್ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಓಕೆ, ಮತ್ತೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಶುರು ಮಾಡುವಂತ ಒಂದು ಆಲೋಚನೆ ಕೂಡ ನಿಮ್ಮಲ್ಲಿ ಇದೆ?
0: ಹೌದು, ಖಂಡಿತ.
1: ಓಕೆ, ಎಲ್ಲದಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ. ನಿಮ್ಮ ಉದ್ಯಮ ಬೆಳೀತಾ ಹೋಗ್ಲಿ, ನೀವು ಕೂಡ ಒಬ್ಬ ಶ್ರೇಷ್ಠ ಮತ್ತು ಯಶಸ್ಸನ್ನ ಕಂಡಂತ ಉದ್ಯಮಿಗಳಾಗಿ, ಹಾಗೂ ನಿಮ್ಮಿಂದ ಒಂದಷ್ಟು ಮಂದಿಗೆ ಉದ್ಯೋಗ ಮತ್ತು ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋ ಹಾಗೆ ಅವಕಾಶಗಳು ಸಿಗ್ಲಿ ಅಂತ ನಾವು ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ರುತಿ ಅಜಯ್ ಅವರೇ.
0: ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ ಜೊತೆ ಇಷ್ಟ ತನಕ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿದಕ್ಕೆ ನಮಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಸೋ ಮಚ್.
0: ಬೈ ಬೈ
1: ಬಾಯ್. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮರಬಿಲ್ಲು. ಸಮಯ 4:54. ಇಷ್ಟು ಹೊತ್ತು ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಮ್ಮ ಜೊತೆಯಾಗಿದ್ದರು ಆಸ್ಥಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ ಶ್ರುತಿ ಅಜಯ್. ಅವರ ಮಾತುಗಳನ್ನು ಕೇಳಿದ್ವಿ. ಸಮಯ ಆಗ್ತಿದೆ 5 ಗಂಟೆಯತ್ತ ಸಾಕ್ತಾ ಇದೆ ಗಡಿಯಾರ. ನಿಮ್ಮ ಜೊತೆಯಾಗಿ ಈ ಕ್ಷಣದವರೆಗೆ ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ತುಂಬಾ ಕಲರ್ಫುಲ್ಲು.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

0: Idu Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02 ಆಗಿದೆ. ಟ್ವಿಂಕ್ಲಿಂಗ್ ಟ್ಯೂಸ್ಡೇಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡೋ ಹೊತ್ತಾಗಿದೆ. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ವಿಷಯ ಏನು ಅಂತ ತಿಳಿಸ್ತೀನಿ, ಬಟ್ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಲ್ವ? ಹಾಗಾಗಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9489010013. 9480901013.

ಏನದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಬ್ರೈನ್ ಬಹಳನೇ ಇಂಟ್ರೆಸ್ಟಿಂಗ್ ಆರ್ಗನ್ ಅಲ್ವಾ? ಹೀಗೆ ಹೇಳೋದಕ್ಕೆ ಸಾಕಷ್ಟು ರೀಸನ್ಸ್ಗಳಿದ್ದಾವೆ, ಬಟ್ ಅದರಲ್ಲಿ ಒಂದು ರೀಸನ್ ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆಯ ವಿಷಯ. ನಾವು ನೆನಪಲ್ಲಿಟ್ಕೋಬೇಕು ಅಂತ ಅಂದ್ಕೊಳ್ಳೋಂಥ ವಿಷಯನೇ ಮರ್ತು ಬಿಡೋದು ಹೆಚ್ಚು, ಹಾಗೆ ವಯಸ್ಸ ವರ್ಷ ಮರಿಬೇಕು ಅಂದ್ಕೊಂಡಿರೋಂಥ ವಿಷಯವನ್ನು, ಇನ್ಸ್ಟೆಂಟನ್ನು ನಾವು ಬೇಡ ಅಂದರೂ ಕೂಡ ಅದು ನೆನಪಾಗ್ತಾನೇ ಇರುತ್ತೆ. ಯಾಕೆ ಹೀಗೆ ಅಂತ ನಮಗೆ ನಾವು ಎಷ್ಟೋ ಸಲ ಕ್ವೆಶನ್ ಕೇಳ್ಕೊಂಡಿರ್ತೀವಿ, ಬಟ್ ಅದಕ್ಕೆ ಆನ್ಸರ್ ಮಾತ್ರ ಸಿಗೋದೇ ಇಲ್ಲ. ಸೊ ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ಎಲ್ಲರ ಲೈಫ್ನಲ್ಲೂ ಹೀಗೆ ಆಗುತ್ತೆ ಅಲ್ವಾ? ನಿಮಗೂ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಅಂದರೆ ಮರಿಬೇಕು ಅಂದ್ಕೊಂಡಿರೋಂಥ ವಿಷಯ

ಮುಖ್ಯ ನೆನಪಾಗುತ್ತೆ. ಹಾಗೆ ನೆನಪಲ್ಲೇ ಇರಬೇಕು, ಸದಾ ಯಾವುದೋ ಒಂದು ವಿಷಯವನ್ನು ನೆನಪಿಟ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಿಮಗೆ ಮರ್ತು ಹೋಗುತ್ತೆ. ಹೀಗೆ ಹಾಗಿದ್ರೆ ನೀವು ಸಂದೇಶ ಕಳಿಸಿ ನಮಗೆ ತಿಳಿಸ್ಬೋದು. ಈಗ ಲವ್ ಮಾಕ್ ಟೇಲ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ. ಇದು FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಇವತ್ತಿನ ವಿಷಯ ಏನು ಅಂದ್ರೆ, ನಾವು ತುಂಬಾ ನೆನಪಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿರುವಂತಹ ವಿಷಯವನ್ನ, ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಷಯವನ್ನೇ ಮರೆತು ಬಿಡ್ತೀವಿ. ಆದ್ರೆ ಮರೆಯಬೇಕು ಅನ್ಕೊಂಡಿರುವಂತಹ ವಿಷಯವನ್ನಾಗಿರ್ಬಹುದು, ಘಟನೆಯನ್ನಾಗಿರ್ಬಹುದು, ಮರೆಯೋದಕ್ಕೆ ಸಾಧ್ಯನೇ ಆಗ್ತಿರಲ್ಲ, ಆಗಾಗ ನೆನಪಾಗ್ತಾ ಇರುತ್ತೆ. ಯಾಕೆ ಹೀಗೆ ಅಂತ ನಮ್ಮನ್ನೇ ನಾವು ಎಷ್ಟೋ ಸಲ ಪ್ರಶ್ನೆ ಮಾಡ್ಕೊಂಡಿರ್ತೀವಿ. ನೀವು ಹಾಗೆ ನಿಮ್ಮನ್ನು ಕ್ವೆಶ್ಚನ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡು ಇವತ್ತು ಈ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು. ಪ್ರಶ್ನೆ ಮಾಡಿಲ್ಲ ಅಂದರೆ ಇವತ್ತು ಪ್ರಶ್ನೆ ಮಾಡ್ಕೊಳ್ಳಿ, ಯಾಕೆ ಹೀಗೆ ಆಗತ್ತೆ ಅಂತ. ಹಾಗೆ ಉತ್ತರ ಸಿಕ್ಕಿದ್ರೆ ಅದನ್ನು ಸಂದೇಶದ ಮೂಲಕ ನಮಗೆ ತಿಳಿಸಿ. ಈಗ ಬೆಲ್ ಬಾಟಮ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗೆ ನಾವು ಮಾತಾಡ್ತಾ ಇರುವಂತ ವಿಷಯ, ನಾವು ನೆನಪಲ್ಲಿಟ್ಕೋಬೇಕು ಅಂತ ಅನ್ಕೊಂಡಿರುವಂತಹ ವಿಷಯಗಳಾಗಿರ್ಬೋದು, ಘಟನೆಗಳಾಗಿರ್ಬಹುದು, ಹೆಸರುಗಳಾಗಿರ್ಬಹುದು, ಅಡ್ರೆಸ್ ಆಗಿರ್ಬೋದು, ಅದನ್ನ ಮರೆಯೋದೇ ಹೆಚ್ಚು. ಆದರೆ ಮರಿಬೇಕು ಅನ್ಕೊಂಡಿರುವಂತಹ ಇನ್ಸಿಡೆಂಟ್ಸ್ನ ನಾವು ಬೇಡ ಅಂತ ಅಂದರೂ ಸಹ ಅದು ನೆನಪಾಗ್ತಾನೆ ಇರುತ್ತೆ. ಯಾಕೆ ಹೀಗೆ ನೀವು ಯಾವಾಗಲಾದ್ರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ನಿಮ್ಮ ಬ್ರೈನ್ನ ಅಂತ ಕೇಳಿದೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ನೆನಪು ಅಮರ, ಸಮಯ, ಸನ್ನಿವೇಶ, ಸಮಾಧಾನ, ಸಮಸ್ಯೆ ಎಲ್ಲವೂ ಮತ್ತೆ ಮತ್ತೆ ನೆನಪಾಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ರೈಲ್ವೆ ಕ್ವಾರ್ಟರ್ಸ್ನಿಂದ ಪುನರ್ವಿ ಅಜ್ಜಣ್ಣನವರ, ಸದ್ವಿನಾ, ಮಹೇಶ, ಸೌಮ್ಯ ಇವರ ಸಂದೇಶ ಇದಾಗಿತ್ತು. ಹಾಗೆ ಯಾರಿದು ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪಾಟೀಲ್ ರಾಯಚೂರಿನಿಂದ. ನನಗೆ ಎರಡು ಎಕ್ಸ್ಪೀರಿಯನ್ಸ್ ಆಗಿದೆ. ಮರಿಬೇಕು ಅಂದ್ಕೊಂಡಿದ್ದು ನೆನಪಾಗಿದ್ದು ಉಂಟು, ಹಾಗೆ ನೆನಪಲ್ಲೇ ಇಟ್ಕೋಬೇಕು ಅಂತಿರೋ ವಿಷಯ ಮರೆಯಾಗಿದ್ದು ಇದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಬಿ ಕೆ ಶಿವಕುಮಾರ್ ಸಿಂಗಟಗಿರಿ ಇಲ್ಲಿಂದ ಸಂದೇಶವನ್ನು ಕಳಿಸಿ, ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾ, ಪರಿಹಾರ ಇಲ್ಲ ಇದಕ್ಕೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ನೀವು ಕೂಡ ತಿಳಿಸ್ಬೋದು ಯಾಕೆ ನಮಗೆ ತುಂಬ ಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯವನ್ನು ನಾವು ಮರೆತು ಬಿಡ್ತೀವಿ, ಆಮೇಲೆ ಸ್ವಲ್ಪ ಸಮಯ ಕಳೆದ್ಮೇಲೆ ಅದು ನೆನಪಾಗತ್ತೆ. ಅವಾಗ ಅಂದ್ಕೊಳ್ತೀವಿ, ಓ ಇವತ್ತು ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ಅಲ್ವಾ ಅಂತ, ಹಾಗೆ ಅಯ್ಯೋ ಟ್ಯಾಬ್ಲೆಟ್ ತಗೊಳ್ಳೋದೇ ಮರ್ತೋದ್ನಲ್ಲ ಅಂತ ಹೀಗೆಲ್ಲ ಆಗತ್ತೆ. ಯಾಕೆ ಹೀಗೆ ಆಗತ್ತೆ ಅನ್ನೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದರೆ ನಮಗೆ ಗೊತ್ತಾಗೋ ವಿಚಾರ ಏನು ಅಂದರೆ, ಮೆಮೊರೀಸ್ ನೆನಪುಗಳಿಗೆ ಒಂದು ಕ್ವಾಲಿಟಿ ಇರುತ್ತೆ, ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ.

ಹಾಗಂದ್ರೆ ನಾವು ಆಗಾಗ ನೆನ್ಪು ಮಾಡ್ಕೊಳ್ಳುವಂಥ ವಿಷಯಗಳು, ಘಟನೆಗಳು, ಮಾಹಿತಿ ಎಲ್ಲಾನು ನಮ್ಮ ನೆನಪಿಂದ ಮರೆಯಾಗುವಂಥ ಚಾನ್ಸಸ್ ಕಡಿಮೆ. ಬಟ್ ಆಗಾಗ ರೀಕಾಲ್ ಮಾಡದೇ ಇರೋಂತಹ ನೆನಪುಗಳಿರುತ್ತಲ್ವ, ಅನ್ಯೂಸ್ಡ್ ಮೆಮರೀಸ್, ಇದನ್ನು ನಮ್ಮ ಬ್ರೈನ್ ಕ್ಲಿಯರ್ ಮಾಡುತ್ತಂತೆ. ಕ್ಲಿಯರ್ ಯಾಕೆ ಮಾಡುತ್ತೆ ಅಂದರೆ ಹೊಸ ಹೊಸ ನೆನಪುಗಳಿಗೆ, ಹಾಗೆ ನಮಗೆ ಬೇಕಾಗಿರುವಂತಹ ವಿಷಯಗಳಿಗೆ, ಉಪಯೋಗ ಆಗುವಂಥ ಮಾಹಿತಿಗೆ ಜಾಗ ಮಾಡಿಕೊಡುತ್ತೆ ನಮ್ಮ ಬ್ರೈನ್. ಹೀಗಾಗಿ ನಮಗೆ ಮರಿಬೇಕು ಅಂತಿರೋದು ನೆನಪಾಗುತ್ತೆ, ಹಾಗೆ ನೆನಪು ಮಾಡ್ಕೋಬೇಕು ಅಂತಿರೋದು ಮರಿಯಾಗುತ್ತೆ. ಮತ್ತಷ್ಟು ಮಾತಾಡೋಣ ಈ ವಿಷಯದ ಬಗ್ಗೆ. ನೀವು ಕೂಡ ತಿಳಿಸ್ಬೋದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನೆನಪಲ್ಲಿಟ್ಕೋಬೇಕು ಅಂತ ಅಂದ್ಕೊಂಡಿರೋ ವಿಷಯವನ್ನು ಮರಿತೀವಿ, ಹಾಗೆ ಮರಿಬೇಕು ಅಂದ್ಕೊಂಡಿರುವಂತಹ ಘಟನೆಯನ್ನು ನಾವು ನೆನಪಲ್ಲೇ ಇಟ್ಕೊಂಡಿರ್ತೀವಿ, ಅಥವಾ ಅದು ನಮಗೆ ಗೊತ್ತಿಲ್ಲದೇ ನಮ್ಮ ನೆನಪಲ್ಲೇ ಇರುತ್ತೆ, ಉಳಿದು ಹೋಗಿರುತ್ತೆ. ಯಾಕೆ ಹೀಗೆ ನಿಮಗೇನಿಸುತ್ತೆ, ನಿಮಗೂ ಹೀಗೆ ಆಗಿದೆಯಾ ಅಂತ ನಮ್ಮ ಜೊತೆಗೆ ಇವತ್ತು ಹಂಚ್ಕೋಬೋದು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗ ಫೇರ್ ಆ್ಯಂಡ್ ಲವ್ಲಿ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು FM ರೇನ್ಬೋ 101.3 MHz.

ಯುವರತ್ನ ಸಿನಿಮಾದ ಹಾಡನ್ನು ಈಗಷ್ಟೇ ಕೇಳಿದ್ರಿ ನಾನ್ಸ್ಟಾಪ್ ಸಂಜಿ ಕಾರ್ಯಕ್ರಮದಲ್ಲಿ. ಇನ್ನು ನಾವು ಮಾತಾಡ್ತಾ ಇರೋಂಥ ವಿಷಯ ನೆನಪುಗಳ ಬಗ್ಗೆ. ಅಂದರೆ ನೆನಪುಗಳು ಯಾಕೆ ಬೇಡ ಅಂದಿದ್ದೆ ನಮಗೆ ನೆನಪಾಗುತ್ತೆ, ಅಥವಾ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯವನ್ನು ನಾವು ಮರೆಯೋದು ಜಾಸ್ತಿ, ಎರಡು ಥರ ಆಗುತ್ತೆ. ಯಾಕೆ ಹೀಗಾಗುತ್ತೆ ಅಂತ ನಾವು ಆಗಲೇ ಮಾತಾಡ್ತಾ ಇದ್ವಿ. ನಾವು ತುಂಬ ಯೂಸ್ ಮಾಡುವಂತಹ ವಿಷಯಗಳಾಗಬಹುದು, ಮಾಹಿತಿ ಆಗ್ಬೋದು, ಅದು ರೀಕಾಲ್ ಆಗ್ತಾ ಇರೋದ್ರಿಂದ ನಮ್ಮ ನೆನಪಲ್ಲಿ ಹಾಗೆ ಉಳಿಯುತ್ತೆ. ಅದೇ ಯೂಸ್ ಮಾಡದೇ ಇರುವಂತಹ ನೆನಪುಗಳು ಕಳೆದು ಹೋಗ್ಬಿಡತ್ತೆ, ಅಂತಹ ನೆನಪುಗಳು ಮರೆಯಾಗೋದು ಹೆಚ್ಚು. ಆದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನು ನಾವು ಮರೆಯೋದಕ್ಕೆ ಸಾಕಷ್ಟು ಕಾರಣಗಳೇ ಇರಬಹುದು. ಮೊದಲನೇದಾಗಿ, ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸರಿಯಾಗಿ ಗಮನ ಕೊಡದೆ ಕೆಲಸ ಮಾಡ್ತಿರ್ತೀವಿ. ಅಂದರೆ ನಾವೇನು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಮಗೆ ಫೋಕಸ್ ಇರೋದಿಲ್ಲ, ಏನೋ ಯೋಚನೆ ಮಾಡ್ತಾ ಕೆಲಸ ಮಾಡ್ತಿರ್ತೀವಿ. ಸೊ ಆಬ್ಸೆಂಟ್ ಮೈಂಡೆಡ್ ಆಗಿದ್ದರೆ ವಿಷಯಗಳನ್ನ ಕೆಲಸಗಳನ್ನ ಮರೆಯೋದು ಜಾಸ್ತಿ. ಉದಾಹರಣೆಗೆ, ಡೋರ್ ಲಾಕ್ ಮಾಡುವಾಗ ಏನೋ ಯೋಚನೆ ಮಾಡ್ತಾ ಲಾಕ್ ಮಾಡಿರ್ತೀವಿ, ಆಮೇಲೆ ಲಾಕ್ ಮಾಡಿದ್ನೋ ಇಲ್ವೋ ಅಂತ ಡೌಟ್ ಶುರುವಾಗುತ್ತೆ. ಹೀಗೆ ನಮ್ಮ ಡೈಲಿ ಲೈಫ್ನಲ್ಲಿ ಸಾಕಷ್ಟು ಸಲ ಆಗುತ್ತೆ. ಕೆಲಸದ ಮೇಲೆ ಗಮನ ಇಲ್ಲದೇ ಇದ್ದಾಗ, ಏನೋ ಥಿಂಕ್ ಮಾಡ್ತಾ ಇದ್ದಾಗ ನಮ್ಮ ಬ್ರೈನ್ ಇನ್ಫಾರ್ಮೇಷನ್ನ, ಮಾಹಿತಿಯನ್ನು ಸೆಕ್ಯೂರ್ ಆಗಿ ಎನ್ಕೋಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ವಿಷಯಗಳು ಮರೆತೋಗುತ್ತೆ. ಸ್ನೇಹಿತರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹೌದು ತುಂಬ ಇಂಪಾರ್ಟೆಂಟ್ ವಿಷಯಗಳೇ ಮರ್ತು ಹೋಗುತ್ತೆ, ಯಾಕೆ ಹೀಗೆ ಅಂತ ಗೊತ್ತಾಗೋದಿಲ್ಲ ಮೇಡಮ್ ಅಂತ ನಂಬರ್ ನಿಮಗೆ 6266 ಇವರು ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ, ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ 0804 ನಂಬರ್ ಎಂಡಿಂಗ್ ವಿತ್, ಇವ್ರು ಹೇಳ್ತಾ ಇದ್ದಾರೆ, ಹೌದು ಬಹಳ ಸಲ ನನಗೆ ಬೇಕಾಗಿರುವಂತಹ ನೋವು ಕೊಟ್ಟಂತಹ ಘಟನೆಗಳು ಎರಡೂ ಇದೆ, ಆ ಎರಡೂ ಘಟನೆಗಳು ಮರೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆಗಾಗ ನೆನಪಾಗಿ ಕಾಡುತ್ತೆ ಅಂತ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ, ಇವರು ತಮ್ಮ ಒಂದು ನೋವಿನ ಘಟನೆಯನ್ನು, ತಮ್ಮ ಜೀವನದಲ್ಲಿ ನಡೆದಂತಹ ನೋವಿನ ಘಟನೆಯನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು, ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನು ನಾವು ಮರೆಯೋದು ಜಾಸ್ತಿ, ನೆನಪಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಂಡಿರುವಂಥದ್ದನ್ನೇ ಮರಿತೀವಿ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ಗೆ ಬೇಕಾಗಿರುವಂತಹ ಸಿಲೆಬಸ್ ಎಲ್ಲವನ್ನು ಓದಿ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು ಅಂತ ಅದಕ್ಕೆ ಪ್ರಿಪೇರ್ ಆಗಿದ್ರೂ ಸಹ ಅದನ್ನು ಮರೆಯುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಬೇಡದೇ ಇರುವಂತಹ ಘಟನೆಗಳು ಲೈಫಲ್ಲಿ ಬೇಕಾದಷ್ಟು ನಡೆದಿರುತ್ತೆ, ಅದು ನೋವಿನ ಘಟನೆಗಳಾಗಬಹುದು, ಬೇಸರ ತರಿಸಿದಂಥ ಒಂದಷ್ಟು ಸಿಚುವೇಶನ್ಗಳು ನಡೆದಿರುತ್ತೆ, ಅಂಥದನ್ನು ಮರಿಬೇಕು ಅಂತ ಅಂದ್ಕೊಂಡ್ರೂ ಸಹ ಅದು ನೆನಪಾಗಿ ಆಗಾಗ ಕಾಡ್ತಾನೇ ಇರುತ್ತೆ. ಯಾಕೆ ಹೀಗೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಯಾವತ್ತಾದರೂ ಮಾಡ್ಕೊಂಡಿಲ್ಲ ಅಂದರೆ ಈಗ ಪ್ರಶ್ನೆ ಮಾಡ್ಕೊಳ್ಳಿ, ಉತ್ತರ ಸಿಕ್ಕಿದ್ರೆ ನಮಗೆ ಸಂದೇಶವನ್ನು ಕಳಿಸಿ. ಉತ್ತರ ಸಿಕ್ಕಿಲ್ಲ ಅಂದರೂ ಸಹ ಯಾಕೆ ಉತ್ತರ ಸಿಕ್ಕಿಲ್ಲ, ಅಥವಾ ನಿಮಗೆ ಯಾವುದಾದ್ರೂ ಒಂದು ಘಟನೆ ಇದೇ ರೀತಿ ನೆನಪಾಗ್ತಾ ಇದೆಯಾ, ಅಂದರೆ ಮರಿಬೇಕು ಅಂದ್ಕೊಂಡಿದ್ದು ನೆನಪಾಗಿದೆ, ಹಾಗೆ ನೆನಪಲ್ಲಿ ಇಟ್ಕೋಬೇಕು ಅಂತಿದ್ದು, ಆ ಒಂದು ವಿಷಯವನ್ನು ಮರೆತಿದ್ದು, ಅಂತಹ ಇನ್ಸಿಡೆಂಟ್ಸ್ ನಿಮ್ಮ ಲೈಫ್ನಲ್ಲಿ ನಡೆದಿದ್ದರೆ ಅಂತಹ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆಗೆ ಇವತ್ತು ನಾನ್ಸ್ಟಾಪ್ ಸಂಜಿ ಕಾರ್ಯಕ್ರಮದಲ್ಲಿ ನೀವು ಶೇರ್ ಮಾಡ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆಯೇ ನಿಮ್ಮ ಸಂದೇಶದಲ್ಲಿ ನಿಮ್ಮ ಹೆಸರು ಸಹ ಇರಲಿ. ಈಗ ರತ್ನನ್ ಪ್ರಪಂಚ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರೆ ಇದು FM ರೇನ್ಬೋ, ಕನ್ನಡ ಕಾಮನ ಬಿಲ್ಲು, ನಾವಿದ್ದೀವಿ ಡ್ರೈವ್ ಟೈಮ್ ಶೋ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಇದೆ 5:33:56 ನೀವು ಕೇಳ್ತಾ ಇರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಾವಿದ್ದೀವಿ ಸಂಜೆಯ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗಷ್ಟೇ ಪ್ರಸಾರವಾದಂತಹ ಹಾಡಲ್ಲಿ ಕೂಡ ಸಾಲು ಬಂತಲ್ಲ, ನಿನ್ನಲ್ಲಿರೋ ಉತ್ತರವ ಇನ್ನೆಲ್ಲಿಯೋ ಹುಡುಕ್ತಾ ಇರುವೆ, ವಿಳಾಸವಿಲ್ಲದೆ ತಿರುಗ್ತಾ ಇದೀಯಾ ಅಂತ. ವಿಳಾಸ ನಮ್ಮಲ್ಲೇ ಇದೆ, ಉತ್ತರ ನಮ್ಮಲ್ಲೇ ಇದೆ, ಪ್ರಶ್ನೆನೂ ಇದೆ, ಆದರೆ ನಾವು ಇನ್ನೆಲ್ಲೋ ಉತ್ತರವನ್ನು ಹುಡುಕ್ತಾ ಇರ್ತೀವಿ. ಇನ್ನು ನಮ್ಮ ವಿಷಯಕ್ಕೆ ಬರೋದಾದರೆ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದರೆ, ಮೇಡಮ್ ಅಂತ ಹೇಳ್ತಾ ಇದ್ರೆ ಯಾರಿದು, ಹೆಚ್ಎಲ್ ಬಸವರಾಜು ಪುಟ್ಟೇಗಿರಿ ಹೊಸಹಳ್ಳಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ದಿನಾಲೂ ನಾನು ಬೈಕ್ ಕೀ ಇಡುವಂತಹ ಜಾಗದಲ್ಲಿ ಇಡದೇನೆ ಪತ್ನಿಯ ಜೊತೆ ಈ ವಿಚಾರಕ್ಕೆ ಬರೀ ಜಗಳ, ಕಾರಣ ಅಸಡ್ಡೆ ಅಥವಾ ಬೇಜವಾಬ್ದಾರಿ, ಹೌದಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಪತ್ನಿಗೆ ಸಾರಿ ಕೇಳೋದಷ್ಟೇ ಪರಿಹಾರ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನೋಡಿ, ಇವರು ಎಲ್ಲಿ ಕೀನ ಇಡಬೇಕು ಅಲ್ಲಿ ಇಡದೇನೆ ಆ ಜಾಗವನ್ನು ಮರೆತು ಬೇರೆಲ್ಲೋ ಇಡ್ತಾ ಇದ್ದಾರಂತೆ. ಹೀಗೆ ನಾವು ಗಮನ ಇಡದೆ ಕೆಲಸ ಮಾಡಿದಾಗ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಹಾಗಾಗಿ ನಾವು ಮರೆಯುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಶ್ರೀ ಓಣಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ರೈನ್ಬೋ, ಕೇಳ್ತಾ ಇದ್ದೀನಿ, ಶುಭ ಸಂಜೆ ಅಂತ ತಿಳಿಸಿದ್ದಾರೆ ಇವರು. ಹಾಗೆ ನಂಬರ್ ರನ್ನಿಂಗ್ ವಿತ್ 77065 ಇವರ ಸಂದೇಶ ಸಹ ಬಂದಿದೆ. ಹಾಗೆ ನಮ್ಮ ಹಾಸುಹೊಕ್ಕಾದ ಜೀವನದಲ್ಲಿ ನೆನಪುಗಳು ಮಧುರ, ಅತಿ ಮಧುರ, ಅದರಲ್ಲೂ ಸವಿ ನೆನಪುಗಳು ಪದೇ ಪದೇ ಬೆಂಬಿಡದ ಗುಂಗುಗಳಾಗಿ ಕಾಡುತ್ತಾ ಇರುತ್ತವೆ. ಬದುಕಿನ ತಿರುವನ್ನು ಬದಲಾಯಿಸುವ ನೆನಪುಗಳು ಸುಸ್ಮರಣೀಯ. ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ. ನಮಗೆ ಬೇಕಾಗಿರುವಂತಹ ವಿಷಯಗಳನ್ನ ನಾವು ಮರ್ತೋಗ್ತೀವಿ, ಬಟ್ ನಮ್ಮ ಮನಸ್ಸಿಗೆ ನೋವು ಕೊಟ್ಟಿರೋಂತಹ ಇನ್ಸಿಡೆಂಟ್ಗಳಿರ್ಬೋದು ಅಥವಾ ನಮಗೆ ಬೇಸರ ತರಿಸಿರುವಂತಹ ಕೆಲವು ಸನ್ನಿವೇಶಗಳು ನಮ್ಮ ನೆನಪಲ್ಲೇ ಉಳಿದ್ಬಿಡುತ್ತೆ. ಯಾಕೆ ಅಂದರೆ ನಮ್ಮ ಬ್ರೈನ್ ಯುಟಿಲಿಟಿಗಿಂತ ಎಮೋಷ್ನಲ್ ಇಂಟೆನ್ಸಿಟಿನ ಪ್ರಿಯೋರಿಟೈಸ್ ಮಾಡುತ್ತೆ. ಅಂದರೆ ಉಪಯೋಗಕ್ಕಿಂತ ಭಾವನಾತ್ಮಕತೆಯಿಂದ ನಮ್ಮ ನೆನಪುಗಳನ್ನ ಪ್ರಿಯೋರಿಟೈಸ್ ಮಾಡೋದು ಬ್ರೈನ್. ಸೊ ಯಾವುದೇ ಒಂದು ಇನ್ಸಿಡೆಂಟ್ ನಡೆದಾಗಲೂ ಅದರ ಮೆಮೊರಿ ಎಷ್ಟು ಯೂಸ್ಫುಲ್ ಅನ್ನೋದನ್ನು ಬ್ರೈನ್ ಕನ್ಸಿಡರ್ ಮಾಡೋದಕ್ಕಿಂತ ಆ ನೆನಪು ಎಷ್ಟು ಭಾವನಾತ್ಮಕವಾಗಿದೆ ಅಂತ ನೋಡಿ ಅದನ್ನು ಗಣನೆಗೆ ತಗೊಳ್ಳುತ್ತೆ. ಭಯ, ಒತ್ತಡ ಇಂತಹ ಎಮೋಷ್ನಲ್ ಮಾರ್ಕರ್ಸ್ ಇರುತ್ತಲ್ಲ, ಇಂಥದನ್ನು ಯೂಸ್ ಮಾಡಿಕೊಂಡು ಬ್ರೈನ್ ಮೆಮೊರಿ ಕನೆಕ್ಷನ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಬಲಪಡಿಸುತ್ತೆ. ಸೊ ನಮ್ಮ ಬ್ರೈನ್ ಕ್ಯಾಮ್ರಾ ಥರ ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ನ ಝೂಮ್ ಇನ್ ಮಾಡುತ್ತೆ. ಹಾಗಾಗಿ ಅಂತಹ ಇನ್ಸಿಡೆಂಟ್ಸ್ನ ನಾವು ಮರಿಬೇಕು ಅಂದ್ಕೊಂಡ್ರೂ ಸಹ ಅದು ನಮ್ಮ ನೆನಪಲ್ಲೇ ಉಳಿಯುತ್ತೆ. ನೀವು ಕೂಡ ತಿಳಿಸ್ಬಹುದು ಮರಿಬೇಕು ಅಂದ್ಕೊಂಡಿರುವಂತಹ ವಿಷಯ ಆಗಾಗ ನಿಮಗೆ ನೆನಪಾಗಿ ಕಾಣ್ತಾ ಇದೆಯಾ, ಹಾಗೆ ಸದಾ ನೆನಪಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಳ್ತೀರಾ ಆದರೂ ಕೂಡ ಮರೆತು ಪ್ರತಿದಿನದ ಕೆಲಸ ಆದರೂ ಸಹ ಈಗ ನಮ್ಮ ಸ್ನೇಹಿತರು ಸಂದೇಶ ಕಳಿಸಿ ಹೇಳಿದ ಹಾಗೆ ಮರೆತು ಮತ್ತೇನೋ ಮಾಡ್ತಾ ಇದ್ದೀರಾ, ಈ ರೀತಿಯ ಅನುಭವಗಳು ನಿಮಗಾಗಿದ್ರೆ ನಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಸಮಯ ಇದು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9481001013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಹೆಸರು ಸಹ ಇರಲಿ ನಿಮ್ಮ ಸಂದೇಶದಲ್ಲಿ. ಈಗ ಚೆಲುವೆಯೇ ನಿನ್ನೆ ನೋಡಲು ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ವಿಷಯದ ಕುರಿತು ಮತ್ತಷ್ಟು ಸಂದೇಶಗಳು ಬಂದಿವೆ. ಮರೆವು ಮನುಷ್ಯನ ಸಹಜ ಗುಣ, ಆದರೆ ಅತಿಯಾದ ಮರೆವು ಅವನ ಗುಣವನ್ನೇ ತಿಂದು ಹಾಕುತ್ತದೆ ಅಂತ ಹೇಳ್ತಾ ಇದ್ದಾರೆ ನಾಗೇಂದ್ರ ಈಚಲ ಬೀಡು ಇಲ್ಲಿಂದ. ಹಾಗೆ ಸವಿ ನೆನಪುಗಳು ಬೇಕು, ಸವಿಯಲು ಬದುಕು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ನಂಬರ್ ನಿಮಗೆ 6776, ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ. ಹಾಗೆ ಪುಷ್ಪಾ ಶಾನು ಬುಗರ ಗದಗ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಶುಭ ಸಂಜೆ ಮೇಡಮ್, ನನಗೆ ಈಗೀಗ ಫ್ರಿಡ್ಜ್ನಲ್ಲಿ ಏನಾದರೂ ತಗೊಳ್ಳೋದಕ್ಕೆ ಹೋದರೆ ಏನು ಅಂತ ನೆನಪಾಗೋದಿಲ್ಲ, ಆದರೆ ಆಮೇಲೆ ನೆನಪಾಗತ್ತೆ. ಮತ್ತೆ ಫೋನ್ ತಗೊಳ್ತೀನಿ, ಏನು ನೋಡಬೇಕು ಅನ್ನೋದೇ ನನಗೆ ನೆನಪಾಗೋಲ್ಲ. ಆದರೆ ನಮ್ಮ ಜೀವನದಲ್ಲಿ ಮರೆಯಲಾರದ ನೆನಪುಗಳು ಅಂದರೆ ನಮಗೆ ಹತ್ತಿರ ಆಗಿರುವವರು ಯಾರಾದರೂ ತೀರಿ ಹೋದರೆ ಆವಾಗ ನೆನಪು ಕಾಡುತ್ತೆ. ನನಗೆ ನನ್ನ ಅಮ್ಮನ ನೆನಪು ಆಗತ್ತೆ ಸದಾ, ಹಾಡುಗಳು ಸೂಪರ್ ಮೇಡಮ್ ಅಂತ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಪುಷ್ಪಾ ಅವರೇ. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ಎಲ್ಲರ ಸಂದೇಶಗಳನ್ನ ನೋಡೋಣ ಈ ರೋ ಸಿನಿಮಾದ ಈ ಹಾಡಿನ ನಂತರ.

ಮತ್ತಷ್ಟು ಸಂದೇಶಗಳು ಬಂದಿವೆ. ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ರೆ, 2013 ಇಸ್ವಿ ಗಾಂಧಿ ಜಯಂತಿ ದಿನ ನನ್ನ ತಾಯಿ ನನ್ನನ್ನು ಅಗಲಿದ್ರು. ಪ್ರತಿ ವರ್ಷ ಗಾಂಧಿ ಜಯಂತಿ ಬಂದಾಗಲೂ ಅದು ನೆನಪಾಗುತ್ತೆ ಮೇಡಮ್ ಅಂತ. ಹೌದು, ಅಂತಹ ನೆನಪುಗಳು ಅಂದರೆ ಡೇಟ್ ನೆನಪಿಲ್ಲ ಅಂತ ಅಂದರೂ ಸಹ ಅದೊಂದು ವಿಶೇಷವಾದ ದಿನ. ಯಾವುದಾದ್ರೂ ಒಂದು ನೋವಿನ ಘಟನೆ ನಡೆದಾಗ ಆ ಒಂದು ದಿನ ಬಂದಾಗೆಲ್ಲ ಆ ಘಟನೆ ನೆನಪಾಗ್ತಾ ಹೋಗುತ್ತೆ. ಹಾಗೆ ಮರೆಯುವ ಅಭ್ಯಾಸ ಒಳ್ಳೆಯದು, ಮನಸ್ಸಿಗೆ ಉಲ್ಲಾಸದಾಯಕವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ರವರು. ಹಾಗೆ ಇಂದಿಗೂ ಅವರ ನೆನಪು ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರಿದು, ನಂಬರ್ ರನ್ನಿಂಗ್ ವಿತ್ 1241. 70ರ ದಶಕದಲ್ಲಿ ನಮ್ಮೂರು ಆಲ್ದೂರು ಇಲ್ಲಿಗೆ ವರನಟ ರಾಜ್ಕುಮಾರ್ ಅವರು ಸಾಕ್ಷಾತ್ಕಾರ ಬಂಗಾರದ ಮನುಷ್ಯ ಚಿತ್ರೀಕರಣಕ್ಕೆ ಬಂದಾಗ ಅವರೊಂದಿಗೆ ಕಳೆದ ನೆನಪುಗಳು ಇಂದಿಗೂ ನೆನಪಾಗಿ ಕಾಡ್ತಾ ಇರುತ್ತೆ, ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ ಅಂತ ತಮ್ಮ ನೆನಪನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಮುಗುಳನಗೆ ಸಿನಿಮಾದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು. ಹಾಡಿನ ನಂತರ ಮತ್ತಷ್ಟು ಮಾತಾಡೋಣ ಈ ವಿಷಯದ ಕುರಿತು.

ನಾನ್ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಮಂಡಿಕಲ್ ಕೃಪಾ ಉಮೇಶ್ ಹೇಳ್ತಾ ಇದ್ದಾರೆ, ನಮಸ್ಕಾರ. ಜನವರಿ 18, 2009 ನಮ್ಮ ತಾಯಿ ದೈವಾಧೀನರಾದರು, ಈಗಲೂ ಸಹ ಅವರ ನೆನಪು ನನ್ನನ್ನು ಕಾಡುತ್ತೆ ಅಂತ. ಹೌದು, ಪ್ರತಿ ವರ್ಷ ಆ ದಿನಾಂಕ ಬಂದಾಗ ನೆನಪಾಗತ್ತಲ್ವ, ಅದು ಸಹಜ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನಮ್ಮ ಬ್ರೈನ್ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆರ್ಗನ್ ಅಲ್ವಾ ಅಂತ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಬ್ರೈನ್ ಅಂದ ಕೂಡಲೇ ನಮಗೆ ನೆನಪುಗಳ ಬಗ್ಗೆನೇ ಮಾತಾಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂದರೆ ನೆನಪುಗಳು ಸಹ ಅಷ್ಟೇ ಇಂಟ್ರೆಸ್ಟನ್ನು ತರುವಂತಹ ವಿಷಯ. ನಮಗೆ ಯೂಸ್ ಆಗದೇ ಇರೋಂತಹ ನೆನಪುಗಳನ್ನ ಬ್ರೈನು ಕ್ಲಿಯರ್ ಮಾಡುತ್ತೆ. ಉಪಯೋಗ ಇಲ್ಲ, ಇದು ಬೇಡ ಅಂತ ಕ್ಲಿಯರ್ ಮಾಡಿ ಹೊಸ ಹೊಸ ನೆನಪುಗಳಿಗೆ, ಹಾಗೆ ಬೇಕಾಗಿರುವಂತಹ ವಿಷಯಗಳಿಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಅಂತ ಜಾಗವನ್ನು ಮಾಡಿಕೊಡೋದಕ್ಕೆ ಬೇಡದೇ ಇರುವಂಥ ನೆನಪುಗಳನ್ನ ಕ್ಲಿಯರ್ ಮಾಡ್ತಾ ಹೋಗುತ್ತೆ ಅಂತ ತಿಳ್ಕೊಂಡ್ವಿ. ಹಾಗೆ ನಾವು ಫೋಕಸ್ ಮಾಡದೆ, ಗಮನ ಕೊಡದೆ ಕೆಲಸ ಮಾಡೋದ್ರಿಂದ ನಾವು ಆ ಒಂದು ಕೆಲಸವನ್ನು ಮರೆತಿರ್ತೀವಿ. ಏನೋ ಯೋಚನೆ ಮಾಡ್ತಾ ಏನೋ ಮಾಡ್ತಾ ಇದ್ದರೆ ನಾವು ಆ ಕೆಲಸವನ್ನು ಮಾಡಿದ್ವೋ ಇಲ್ವೋ ಅನ್ನೋ ಒಂದು ಡೌಟ್ ನಮಗೆ ಕಾಡುತ್ತೆ ಅಂತ ಕೂಡ ತಿಳ್ಕೊಂಡ್ವಿ. ಹಾಗೆ ನಮಗೆ ಬೇಕಾಗಿರೋ ವಿಷಯ ನಮಗೆ ನೆನಪಾಗೋದಿಲ್ಲ, ಆದರೆ ನಮಗೆ ಮನಸ್ಸಿಗೆ ಬೇಜಾರನ್ನು ಮಾಡಿದಂತಹ ಘಟನೆಗಳು, ನೋವು ಕೊಟ್ಟಿರೋಂಥ ಇನ್ಸಿಡೆಂಟ್ಸ್ ನಮಗೆ ನೆನಪಲ್ಲಿ ಉಳಿಯುತ್ತೆ. ಯಾಕೆ ಅಂತ ಕೂಡ ತಿಳ್ಕೊಂಡ್ವಿ. ನಮ್ಮ ಬ್ರೈನ್ ಭಾವನಾತ್ಮಕತೆಗೆ ಹೆಚ್ಚು ಮಹತ್ವವನ್ನು ಕೊಡೋದ್ರಿಂದ ಯೂಟಿಲಿಟಿಗೆ ಅಂದರೆ ಉಪಯೋಗಕ್ಕಿಂತ ಭಾವನಾತ್ಮಕ ಅಂಶ ಆ ಒಂದು ನೆನಪಲ್ಲಿದ್ದರೆ ಅದನ್ನು ಹೆಚ್ಚಾಗಿ ಉಳಿಯೋ ಹಾಗೆ ಮಾಡುತ್ತೆ. ಹೇಗೆ ಕ್ಯಾಮ್ರಾ ಝೂಮ್ ಇನ್ ಮಾಡುತ್ತೋ ಹಾಗೆ ನಮ್ಮ ಬ್ರೈನ್ ಸಹ ಕ್ಯಾಮ್ರಾ ಥರ ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ ನಮ್ಮ ಜೀವನದಲ್ಲಿ ನಡೆದಿದ್ರೆ ಆ ನೆನಪುಗಳು ನಮಗೆ ಬೇಡ, ಅದು ಬರೋದೇ ಬೇಡ, ಮರ್ತು ಹೋಗೋಣ ಅಂತ ಅಂದ್ಕೊಂಡ್ರೂ ಸಹ ಅಂತಹ ಭಾವನಾತ್ಮಕ ಘಟನೆಗಳು ನಮ್ಮ ಜೀವನದಲ್ಲಿ ಆಗಾಗ ನಡೆದಿರುವಂತಹ ನೆನಪುಗಳು ಬರ್ತಾನೇ ಇರುತ್ತೆ. ಹಾಗೆ ನಾವು ನಮಗೆ ಬೇಡದೇ ಇರೋದನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ? ಮನಸ್ಸು ಆ ಅನ್ವಾಂಟೆಡ್ ಮೆಮರೀಸ್ನ ಮರಿಬೇಕು ಅಂತ ಅಂದ್ಕೊಳ್ಳುತ್ತೆ. ಬಟ್ ಇಲ್ಲೇ ಇರೋದು ವಿಷಯ ಏನಂದರೆ, ನಾವು ಮರೆಯೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯವನ್ನು ಅಥವಾ ಘಟನೆಯನ್ನು ಅಂದಾಗ, ನಾವು ಹಾಗೆ ಅಂದ್ಕೊಂಡಾಗೆಲ್ಲ ಅಂದರೆ ನಮ್ಮ ಬ್ರೈನ್ ಚೆಕ್ ಮಾಡುತ್ತೆ, ನಾವು ಅದನ್ನು ಮರಿಬೇಕು ಅಂತ ನಾವು ಅಂದ್ಕೊಳ್ತಿದ್ದಾಗೆಲ್ಲ ಆ ಒಂದು ಸಿಗ್ನಲ್, ಆ ಒಂದು ಮೆಸೇಜ್ ಬ್ರೈನ್ಗೆ ಪಾಸ್ ಆದಾಗ ನಾನು ಮರ್ತಿದ್ದೀನಾ ಅಂತ ಬ್ರೈನ್ ಚೆಕ್ ಮಾಡ್ತಾ ಹೋಗುತ್ತೆ. ಆಗ ಪ್ಯಾರಡಾಕ್ಸಿಕಲಿ ಆ ಮೆಮರಿಯ ನ್ಯೂರಲ್ ಪಾತ್ವೇ ಇರುತ್ತಲ್ಲ, ಅದು ಸ್ಟ್ರೆಂಥನ್ ಆಗುತ್ತೆ, ಬಲವಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಮರಿಬೇಕು ಅಂದ್ಕೊಂಡ್ರೇ ನೆನಪಾಗೋದು ಹೆಚ್ಚು.

ಗೋಧೂಳಿ ಸಮಯದ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ಸೂಪರ್ ಸೂಪರ್ ಅಂತ ಸಂದೇಶ ಕಳಿಸಿದ್ದಾರೆ ಚಿದಾನಂದ್ ಟಿವಿ ಸರ್ಕಲ್ ಹೊಸದುರ್ಗದಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ಮಾತಾಡಿದಂಥ ವಿಷಯ, ಪ್ರಸಾರ ಆದಂಥ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
3: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು
4: ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು 101.3 MHz. ಸಮಯ ಆಗಿದೆ 6:04:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:05 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಿಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜಿಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲುಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜಿಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
2: ಸಂಗೀತ ಚೆನ್ನಾಗಿರ್ಬೇಕಾದ್ರೆ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡುನು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ, ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕದು ಇದ ಹೊಂದಾಣಿಕೆ ಎಲ್ಲ ಎಲ್ಲ ಇದೆ. ಆ ತರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋದು ನಮಗೆ, ಓ ಈ ತರ ಮಾಡಿ ಚೆನ್ನಾಗಿರುತ್ತೆ, ಈ ತರ ಮಾಡಿ ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಬಾರಿಸ್ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಏನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ಬರದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು, ಅದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಅಣ್ಣ ಇಲ್ಲಿ ರಿಪೀಟ್ ಮಾಡೋದು ಹೇಗಿರುತ್ತೆ ಅಂತ ಕೇಳಿದ್ರು. ಏನಯ್ಯ ಅಂತಂದ್ರೆ, ನೋಡಿ ಮಗುನ ಮಗು ಸತ್ತೋಯ್ತು ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ, ಆದ್ರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀರೆಕಾರ್ಡಿಂಗ್ನಲ್ಲಿ ಹಾಡಿದ್ದದು, ರೆಕಾರ್ಡ್ ಮಾಡಲಿಲ್ಲ ಸಪ್ರೇಟ್ ಆಗಿ. ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀರೆಕಾರ್ಡಿಂಗ್ನಲ್ಲ ಹಾಡ್ಬಿಟ್ಟೆ, ರೀರೆಕಾರ್ಡಿಂಗ್ನಲ್ಲ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದದು. ಈ ತರ ಕೆಲವು ಸನ್ನಿವೇಶಗಳು ಅಲ್ಲಲ್ಲಿ ಬರ್ತವೆ. ಇದು ಮೂಡು, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟಾಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ, ಇಲ್ಲದ್ರೆ ಇಲ್ಲ. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಈಗ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ, ಅದು ಯಾರು ಅಂತ ಹೇಳಲ್ಲ, ಇದಾಯ್ತು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರೆಲ್ಲರೂ, ವಿಜಯಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜನಾರಾಯಣರು ಆಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಏನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಲೇ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗ್ ಇದೆ, ಜಲ್ ತರಂಗ್ ಇದೆ, ಇದೇ ಮ್ಯೂಸಿಕ್ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಅವ್ರು ಭೂತ ಹೆಣ್ ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ಗೆ ಮಾಡ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದ್ರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ.

0: ಮೂವತ್ತು ನಿಮಿಷಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿಮ್ಹಾನ್ಸ್ನ ಮಕ್ಕಳ ಮತ್ತು ಹದಿಹರೆಯದ ಮನೋವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ರಾಜೇಂದ್ರ ಕೆಎಂ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಮಾತಾಡು.
1: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ

0: ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ 6:19:50 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ವಂದನಾ ಕಶ್ಯಪ. ಆದೌ ಮುಖ್ಯ ವಾರ್ತಾಃ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಅಸ್ಮಿನ ಮಾಸಸ್ಯ ತೃತೀಯ ದಿನಾಂಕೆ ಆಯೋಜಿತ ನೀಟ್ ಪರೀಕ್ಷಾ ನಿರಸ್ತಾ ಭವಿಷ್ಯತೀತಿ ನಿರ್ಣಯ ಗೃಹೀತಃ. ಭಾರತೀಯ ಜನತಾದಳಸ್ಯ ವರಿಷ್ಠ ನೇತಾ ಡಾ ಹಿಮಂತ ಬಿಸ್ವಾ ಸರ್ಮಾ ಅನವರತಂ ದ್ವಿತೀಯವಾರಂ ಅಸಮರಾಜ್ಯಸ್ಯ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಅಸ್ಮಿನ ಮಾಸೆ 14-15 ದಿನಾಂಕಯೋಃ ಬ್ರಿಕ್ಸ್ ವಿದೇಶ ಮಂತ್ರಿಣಾ ಸಮ್ಮೇಳನಸ್ಯ ಆತಿಥ್ಯಂ ಭಾರತಂ ಕರಿಷ್ಯತಿ. ರಾಷ್ಟ್ರಪತಿ ದ್ರೌಪದಿ

0: ರೋಗಸ್ಯ ಸಂರಕ್ಷಣಸ್ಯ ಸಂಸಾಧಾನಂ ಚ ಅವಶ್ಯಕತಾಂ ಪ್ರಕಾಶಯತಿ. ಅಸ್ಮಿನ ವಸರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನೆ ಆಯೋಜಿತೆ ಕಾರ್ಯಕ್ರಮೆ ಪಂಚದಶಭ್ಯ ಪರಿಚರ್ಯ ವೃತ್ತಿಕರ್ತೃಭ್ಯ ರಾಷ್ಟ್ರೀಯ ಫ್ಲೋರೆನ್ಸ್ ನೈಟಿಂಗೇಲ್ ಪುರಸ್ಕಾರಾನ್ ಪ್ರದತ್ತವತಿ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳ ರಾಜ್ಯಸ್ಯ ನೂತನ ನಿರ್ವಾಚಿತ ಮುಖ್ಯಮಂತ್ರಿಣಃ ಶುಭೇಂದು ಅಧಿಕಾರಿಣಃ ನೇತೃತ್ವೆ ಪ್ರಥಮ ಮಂತ್ರಿಮಂಡಲ ಗೋಷ್ಠಿಯಾಃ ನಿರ್ಣಯಾನಾಂ ಭೂರಿ ಪ್ರಶಂಸಾಂ ಕೃತವಾನ್. ಸಾಮಾಜಿಕ ಮಾಧ್ಯಮೇನ ಪ್ರಧಾನಮಂತ್ರಿ ಪ್ರೋಕ್ತವಾನ್ ಯತ್ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಜನಾನಾಂ ಕಲ್ಯಾಣಮೇವ ಸರ್ವೋಪರಿ ಪ್ರಾಥಮಿಕತಾ ವರ್ತತೆ. ಶ್ರೀ ಮೋದಿ ಹರ್ಷಂ ಪ್ರಕಟಿತವಾನ್ ಯತ್ ಅಧುನಾ ರಾಜ್ಯಸ್ಯ ನಾಗರಿಕಾಃ ವಿಶ್ವಸ್ಯ ಬೃಹತ್ತಮ ಸ್ವಾಸ್ಥ್ಯ ಯೋಜನಾಯಾಃ ಆಯುಷ್ಮಾನ ಭಾರತ ಇತ್ಯಸ್ಯ ಲಾಭಂ ಪ್ರಾಪ್ತುಂ ಶಕ್ಷ್ಯಂತಿ. ಯಾ ಉಚ್ಚಸ್ತರೀಯ ಸುಲಭ ಚಿಕಿತ್ಸಾ ಸಂವಿಧ್ಯ ಸುನಿಶ್ಚಿತೋತಿ. ಪ್ರಧಾನಮಂತ್ರಿ ಸಬಲಂ ಪ್ರೋಕ್ತವಾನ್ ಯತ್ ಏಷಃ ದ್ವಿಚಕ್ರೀಯ ಸರ್ವಕಾರಃ ರಾಜ್ಯೇ ಪ್ರಮುಖಃ ಕೇಂದ್ರೀಯ ಯೋಜನಾನಾಂ ನಿರ್ಬಾಧ ವಿತರಣಂ ಸುದೃಢೀಕರಿಷ್ಯಂತಿ. ಉಲ್ಲೇಖನೀಯಂ ವರ್ತತೆ ಯತ್ ಹ್ಯಃ ಜಾತಾಯಾಂ ಪ್ರಥಮ ಮಂತ್ರಿಮಂಡಲ ಗೋಷ್ಠ್ಯಾಂ ಬಾಂಗ್ಲಾದೇಶ ಸ್ನೀನಃ ಕಂಟಕ ತಾರ ವೇಷ್ಟನಾರ್ಥಂ ಪಂಚಚತ್ವಾರಿಂಶತ್ ದಿನಾಭ್ಯಂತರೆ ಸೀಮಾ ಸುರಕ್ಷಾ ಬಲಾಯ ಭೂ ಹಸ್ತಾಂತರಣಸ್ಯ ಐತಿಹಾಸಿಕ ನಿರ್ಣಯ ಅಪಿ ಸ್ವೀಕೃತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಕ್ರವಾಸರಾತ್ ಆರಭ್ಯ ಸಂಯುಕ್ತ ಅರಬ್ ಅಮೀರಾತ್ ನೀದರ್ಲ್ಯಾಂಡ್ಸ್ ಸ್ವೀಡನ್ ನಾರ್ವೆ ಇಟಲಿ ಪಂಚದೇಶಾನಾಂ ಯಾತ್ರಾಯಾಂ ಭವಿಷ್ಯತಿ. ಪ್ರಧಾನಮಂತ್ರಿ ಶ್ರೀ ಮೋದಿ ಶುಕ್ರವಾಸರೆ ಸಂಯುಕ್ತ ಅರಬ್ ಅಮೀರಾತ್ ದೇಶಸ್ಯ ರಾಷ್ಟ್ರಪತಿನ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮೇಲನ ಕರಿಷ್ಯತಿ. ಉಭೌ ನೇತಾರೌ ದ್ವಿಪಾಕ್ಷಿಕ ವಿಷಯೇಸು ವಿಶೇಷತಃ ಊರ್ಜಾ ಸಹಕಾರೆ ಪರಸ್ಪರ ಹಿತಾನಾಂ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಸು ಚ ವಿಚಾರ ವಿನಿಮಯಂ ಕರಿಷ್ಯತಃ. ಗುಜರಾತ್ ರಾಜ್ಯೇ ಜನಗಣನಾಯಾಃ ಪ್ರಥಮಃ ಚರಣಃ ಜೂನ ಮಾಸಸ್ಯ ಪ್ರಥಮ ದಿನಾಂಕಾತ್ ಆರಭ್ಯತೆ. ಜೂನ್ ಗುಜರಾತಸ್ಯ ಗಾಂಧಿನಗರೆ ವಾರ್ತಾಹರಾನ್ ಸಂಬೋಧಯನ್ ಜನಗಣನಾ ಪರಿಚಾಲನಾ ನಿರ್ದೇಶಕಃ ಸುಜಲ್ ಜೆ ಮಾಯಾತ್ರಾ ಇತ್ಯೇಷಃ ಅವದತ್ ಯತ್ ರಾಜ್ಯ ಜನಗಣನಾ ಪರಿಚಾಲನಾ ನಿದೇಶಾಲಯ ಜನಗಣನಾ 27-ಅಧಿಕ-2000 ವರ್ಷಸ್ಯ ಕೃತೆ ಸಜ್ಜತಾಂ ಕರೋತಿ. ಪ್ರಥಮವಾರಂ ಭಾರತ ಸರ್ವಕಾರೇಣ ಆರಬ್ಧಸ್ಯ ಸರ್ವ ಸ್ವಯಂ ಗಣನಾ ಪೋರ್ಟಲ್ ಇತ್ಯಸ್ಯ ಮಾಧ್ಯಮೇನ ಜನಗಣನಾಯಾಂ ಭಾಗಂ ಗ್ರಹೀತುಂ ನಾಗರಿಕೇಭ್ಯ ಅವಸರಃ ಪ್ರದೀಯಂತೆ. ಮೈ ಮಾಸಸ್ಯ 17-ದಿನಾಂಕಾತ್ 31-ದಿನಾಂಕ ಪರ್ಯಂತಂ ಜನಾಃ ಅಸ್ಮಿನ್ ಪೋರ್ಟಲೆ ಸ್ವೀಯಾಂ ಸ್ವಯಂ ಗಣನಾಂ ಪೂರಯಿತುಂ ಶಕ್ನುವಂತಿ. ಅಸ್ಯ ಉಪಕ್ರಮಸ್ಯ ಅಂತರ್ಗತಂ ನಾಗರಿಕಾಃ ಸ್ವೇಚ್ಛಯಾ ಸ್ವಗೃಹಾಣಾಂ ಉಪಲಬ್ಧ ಸೈನಿಧ್ಯಾನಾಂ ಸಂಪತ್ತೀನಾಂ ಅನ್ಯ ವಿವರಣಾನಾಂ ಚ ಸೂಚನಾಃ ಸರಳತಯಾ ಸುರಕ್ಷಿತ ರೂಪೇಣ ಸರಳರೀತ್ಯಾ ಚ ಆನ್ಲೈನ್ ಇತಿ ಆಭಾಸೀಯ ಮಾಧ್ಯಮೇನ ಪೂರಯಿತುಂ ಶಕ್ನುವಂತಿ. ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಸಾಯಂಕಾಲೆ ಅಹಮದಾಬಾದ್ ನಗರೆ ಗುಜರಾತ್ ಟೈಟನ್ಸ್ ಅಥ ಚ ಸನ್ರೈಸರ್ಸ್ ಹೈದರಾಬಾದ್ ಇತ್ಯನಯೋ ದಲಯೋ ಮಧ್ಯೆ ಸ್ಪರ್ಧಾ ಭವಿಷ್ಯತಿ. ಏಷಾ ಕ್ರೀಡಾ ಸಾಯಂ 7:30 ಆರಪ್ಸ್ಯತೆ ಇತಿ ವಾರ್ತಾಃ.
1: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:30 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳತಿ ಸುಜಾತ.

ಮೊನ್ನೆಯಷ್ಟೇ ಮದರ್ಸ್ ಡೇ ಆಚರಿಸಿದ್ವಿ. ಸೋಷಿಯಲ್ ಮೀಡಿಯಾ ತುಂಬಾ ಮದರ್ಸ್ಗಳ ಗುಣಗಾನ ಸಾಗರದ ಅಲೆಗಳ ಹಾಗೆ ಅಪ್ಪಳಿಸಿ ಆವರಿಸಿದ್ವು. ಇವತ್ತಿಗೆ ಮದರ್ಸ್ ಡೇ ಕಳೆದು 2 ದಿನ ಆಗಿದೆ. ಇವತ್ತು ಅಮ್ಮ ಸರಿಯಾದ ಸಮಯಕ್ಕೆ ತಿಂಡಿ ತಿನ್ಲ? ಅಮ್ಮನ ಮೂಡಿ ಇವತ್ತು ಹೇಗಿತ್ತು? ಅವರ ಆರೋಗ್ಯ ಸರಿ ಇದೆ ತಾನೆ? ಇವನ್ನೆಲ್ಲ ಗಮನ

ಕೆಲಸದವರು ಎಷ್ಟು ಜನ? ಅಮ್ಮನ ಪಕ್ಕ ಕೂತು 10 ನಿಮಿಷ ಹರಟೆ ಹೊಡೆಯೋದಕ್ಕೆ ಎಷ್ಟು ಜನರಿಗೆ ಟೈಮ್ ಸಿಕ್ತು ಇವತ್ತು? ಈ ಎಲ್ಲಾ ಪ್ರಶ್ನೆಗಳನ್ನ ನಮ್ಮ ಮನಸ್ಸಿಗೆ ನಾವೇ ಕೇಳ್ಕೊಳ್ಬೇಕಾಗಿದೆ.

0: ತೀರಾ ಪುಟ್ಟವರಾಗಿದ್ದಾಗ ಅಮ್ಮ ಮಗುಗೀಗ ಹಸಿವಾಗಿರಬಹುದು, ಮಗುಗೆ ಈಗ ನಿದ್ದೆ ಬಂದಿರಬಹುದು, ಮಗುಗೆ ಯಾಕೋ ಹೊಟ್ಟೆ ಸರಿಯಿಲ್ಲ ಅನ್ಸುತ್ತೆ ಅಂತ ಹೀಗೆ ಮಗು ಏನು ಬಾಯಿ ಬಿಟ್ಟು ಹೇಳೋಕೆ ಆಗದ ಸ್ಥಿತಿಯಲ್ಲಿ ಇದ್ರೂ ತಾನೇ ಎಲ್ಲ ಅರ್ಥ ಮಾಡಿಕೊಂಡು ಕಾಲಕಾಲಕ್ಕೆ ನಮ್ಮ ಆರೈಕೆ ಮಾಡ್ತಾ ಇದ್ಲಲ್ಲ. ಈಗ ನಾವು ಬೆಳೆದು ದೊಡ್ಡವರಾದ ಮೇಲೆ ಅಮ್ಮನಿಗೆ ವಿಪರೀತ ಬೇಜಾರಾಗಿ ಮಾತು ಕಡಿಮೆ ಮಾಡಿದ್ರೆ ಆ ಮೌನಕ್ಕೆ ಕಾರಣ ಏನಿರಬಹುದು ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬಹುದಲ್ವಾ? ಬೆಳಗ್ಗೆ ಕಣ್ಣು ಬಿಟ್ಟಾಗಿನಿಂದ ಅವಳಿಗೆ ತನ್ನ ಕರ್ತವ್ಯದ ಡೇ ಶುರು ಆಗುತ್ತೆ. ಆದರೆ ರಾತ್ರಿ ಎಲ್ಲರೂ ಮಲಗಿದ್ರೂ ಕೂಡ ಅವಳ ಕೆಲಸ ಮುಗ್ದಿರಲ್ಲ. ವಯಸ್ಸು ಮಾಗ್ತಾ ಇರುವಂತಹ ಅಮ್ಮನ ದೇಹದ ಸಾಮರ್ಥ್ಯ ಕಡಿಮೆ ಆದರೂ ಅವಳ ಪಾಲಿನ ಮನೆಯ ಕೆಲಸ ಮಾತ್ರ ಕಡಿಮೆ ಆಗಿರೋದಿಲ್ಲ. ಮದರ್ಸ್ ಡೇ ದಿನ ಎಲ್ಲರೂ ತೋರಿಸೋ ಕಾಳಜಿ ಅದರ್ ಡೇ ಸಹ ತೋರಿಸಿದ್ರೆ ನಿಜಕ್ಕೂ ನಮ್ಮೆಲ್ಲರ ಬದುಕು ಸಾರ್ಥಕ ಅನ್ಸ್ಕೊಳ್ಳುತ್ತೆ. ಏನಂತೀರಿ? ನಮಸ್ಕಾರ.
1: ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನ ಕೇಳಿದ್ರಿ. ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 6:39:50 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು: ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಹೆಚ್.ಡಿ. ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ.

0: ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123 ಕೋಟಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ ಇನ್ನು 503 ಕೋಟಿ 86 ಲಕ್ಷ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ಧತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು, 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟಿನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ, ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ.

ನೀವು ಟ್ಯೂನ್ ಮಾಡಿದ್ದೀರಾ 101.3 MHz ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋ. ಸಮಯ ಸರಿಯಾಗಿ 6:50.48 ಸೆಕೆಂಡ್ಗಳು. ಮುಸಂಜೆ ಹೊತ್ತಲ್ಲಿ ಸ್ಯಾಂಡಲ್ವುಡ್ನ ಹೊಚ್ಚ ಹೊಸ ಮಧುರವಾದ ಹಾಡುಗಳನ್ನ ಕೇಳ್ತಾ ಜೊತೆಗೊಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತು ಯಾವ ವಿಷಯ ಮಾತಾಡ್ತೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಅಂದರೆ, May 12 ಬಹಳ ವಿಶೇಷಗಳಿರುವಂತಹ ದಿನ. ಆದರೆ ಅದರಲ್ಲಿ ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ. ಟಾಪಿಕ್ ಏನು ಅಂತ ತಿಳಿಸ್ತೀನಿ, ಬಟ್ ಅದಕ್ಕೂ ಮುನ್ನ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9488001013 ಪ್ರಕೃತಿಯ ಬಹುಮುಖ್ಯ ಭಾಗ ಗಿಡ ಮರಗಳು. ಸಸ್ಯ ಜೀವರಾಶಿ ಸಸ್ಯಗಳ ಆರೋಗ್ಯದ ಕಾಳಜಿ ವಹಿಸೋದಕ್ಕೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ದಿನ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್. ಈ ದಿನ ಅಂದರೆ May 12 ಪ್ರತಿ ವರ್ಷ ಈ ವಿಶೇಷವಾದ ಆಚರಣೆ ಮಾಡಲಾಗ್ತಾ ಇದೆ. ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್, ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ. ಸೊ ಈ ದಿನದ ಬಗ್ಗೆ ಮಾತು ಮಾಹಿತಿ ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ. ಇನ್ನು ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ನೀವು ಏನು ತಿಳಿಸ್ಬೇಕು ಅಂತ ಅಂದರೆ, ನಿಮ್ಮ ಹೊಲದಲ್ಲಿ ಬೆಳೆಗಳ ಆರೈಕೆಯನ್ನು ಹೇಗೆ ಮಾಡ್ತೀರಾ, ಹಾಗೆ ನಿಮ್ಮ ಮನೆಯಲ್ಲಿ ನೀವು ಗಿಡಗಳನ್ನ ಬೆಳೆಸಿದರೆ ಅದರ ಆರೈಕೆಯನ್ನು ಹೇಗೆ ಮಾಡ್ತೀರಾ, ಹೇಗೆ ಕಾಳಜಿಯನ್ನು ವಹಿಸ್ತೀರಾ ಸಸ್ಯಗಳ ಆರೋಗ್ಯದ ಬಗ್ಗೆ ಅಂತ ನಮಗೆ ಸಂದೇಶವನ್ನು ಕಳಿಸಿ ತಿಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489001013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ 1990s ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ. ಇದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು May 12 ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್. ಹಾಗಾಗಿ ಈ ದಿನದ ಆಚರಣೆಯ ಬಗ್ಗೆ, ಅಂದರೆ ಆಚರಣೆ ಹೇಗೆ ಶುರುವಾಯಿತು ಅನ್ನೋದ್ರ ಮಾಹಿತಿಯನ್ನು ತಿಳ್ಕೊಳ್ತಾ ಹಾಗೆ ಮತ್ತಷ್ಟು ಮಾತನ್ನು ಆಡ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ತಮಗೆ ಮುಸಂಜೆಯ ಧನ್ಯವಾದಗಳು. ನಾನು ನಮ್ಮ ಮನೆಯಲ್ಲಿನ ಸಸ್ಯಗಳಿಗೆ ವಾರಕ್ಕೊಮ್ಮೆ ನೀರಿನಿಂದ ಸಸ್ಯಗಳ ಎಲೆಗಳನ್ನು ತೊಳೆಯುತ್ತೇನೆ, ಹಾಗೆ ದಿನಾಗಲೂ ನೀರನ್ನು ಹಾಕುತ್ತೇನೆ ಅಂತ ಗುಂಡೇಶ್ವರ ಹಳಕಟ್ಟಿ ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ ಈ ದಿನ ಹೇಗೆ ಆರಂಭ ಆಯಿತು ಅಂತ ತಿಳ್ಕೊಳ್ಳೋದಾದರೆ, 2020 ಸ್ಟಾರ್ಟ್ ಆದಂಥ ಹೊಸ ಗ್ಲೋಬಲ್ ಆಚರಣೆ ಇದು. ಈ ಅಬ್ಸರ್ವೆನ್ಸ್ನ ಸ್ಥಾಪಿಸಿದ್ದು ಯುನೈಟೆಡ್ ನೇಷನ್ಸ್, ಅಂದರೆ ವಿಶ್ವಸಂಸ್ಥೆ. ಇಂತಹ ಆಚರಣೆಯನ್ನು ಶುರು ಮಾಡಬೇಕು ಅಂತ ಮೊದಲು ಐಡಿಯಾ ಕೊಟ್ಟಿದ್ದು ಯಾವ ದೇಶ ಅಂದರೆ ಜಾಂಬಿಯಾ. ನಂತರ ಬೇರೆ ದೇಶಗಳು ಸಹ ಜೊತೆಯಾದವು. ಹಾಗಾಗಿ UN ಜನರಲ್ ಅಸೆಂಬ್ಲಿಯಲ್ಲಿ ಅನಾನಿಮಸ್ ಸಪೋರ್ಟ್ ಸಿಕ್ತು, ಸರ್ವಾನುಮತದ ಬೆಂಬಲ ಸಿಕ್ತು. ಭೂಮಿಯ ಮೇಲೆ ಲೈಫ್ ಸಸ್ಟೈನ್ ಆಗೋದು ಸಸ್ಯಗಳು ಆರೋಗ್ಯವಾಗಿದ್ದಾಗ ಮಾತ್ರ, ಸಸ್ಯ ಜೀವರಾಶಿ ಆರೋಗ್ಯವಾಗಿದ್ದಾಗ ಮಾತ್ರ ಭೂಮಿಯ ಮೇಲಿನ ಲೈಫ್ ಸಸ್ಟೈನ್ ಆಗೋದು. ಹಾಗಾಗಿ ಈ ಒಂದು ಕಾರಣಕ್ಕೆ UN ಜನರಲ್ ಅಸೆಂಬ್ಲಿಯಲ್ಲಿ ಎಲ್ಲ ದೇಶಗಳು ಕೂಡ ಸರ್ವಾನುಮತದ ಬೆಂಬಲವನ್ನು ಈ ಒಂದು ನಿರ್ಣಯಕ್ಕೆ ಕೊಡ್ತಾರೆ, ಅನಾನಿಮಸ್ ಸಪೋರ್ಟ್ ಸಿಗುತ್ತೆ. ಸೊ ಸಸ್ಯಗಳ ಆರೋಗ್ಯ ಹೇಗೆ ಕ್ರೂಷಿಯಲ್ ರೋಲ್ನ ನಿರ್ವಹಿಸುತ್ತೆ ಅನ್ನೋದರ ಬಗ್ಗೆ, ಹಾಗೆ ಅದರ ಇಂಪಾರ್ಟೆನ್ಸ್ನ ಬಗ್ಗೆ ವಿಶ್ವದಾದ್ಯಂತ ಗಮನ

ತಿಳಿಯೋದು ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನದ ಮುಖ್ಯ ಉದ್ದೇಶ. ಹಾಗೆ ಸಸ್ಯಗಳನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದ್ರ ಮೇಲೆ ಸಹ ಈ ದಿನ ಫೋಕಸ್ ಮಾಡುತ್ತೆ. ಅಂದರೆ ಸಸ್ಯಗಳನ್ನ ರಕ್ಷಿಸಬೇಕಿರೋದು ಬರೀ ನಮ್ಮ ಹಸಿವನ್ನು ನೀಗಿಸೋದಕ್ಕೆ ಮಾತ್ರ ಅಲ್ಲ, ಬಡತನವನ್ನು ಕಡಿಮೆ ಮಾಡೋದಕ್ಕೆ, ಹಾಗೆ ಜೀವ ವೈವಿಧ್ಯತೆಯನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಪ್ರಮೋಟ್ ಮಾಡೋದಕ್ಕೆ ಸಸ್ಯ ರಕ್ಷಣೆಯನ್ನು ಹೇಗೆಲ್ಲ ಮಾಡಬಹುದು, ಸಸ್ಯ ರಕ್ಷಣೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅನ್ನೋದನ್ನು ಕೇಂದ್ರೀಕರಿಸಿರೋದು ಈ ವಿಶೇಷ ದಿನದ ಆಚರಣೆ. ಈ ಆಚರಣೆಯ ಬಗ್ಗೆ ಮಾತಾಡ್ತಾ ಸಾಗೋಣ. ನೀವು ಕೂಡ ತಿಳಿಸಬಹುದು ನಿಮ್ಮ ಹೊಲದಲ್ಲಿ ಬೆಳೀತಾ ಇರುವಂತಹ ಬೆಳೆಗಳನ್ನ ನೀವು ಹೇಗೆ ರಕ್ಷಿಸ್ತೀರಾ ಅಂತ, ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಗಿಡಗಳನ್ನು ಹೇಗೆ ಕಾಪಾಡ್ಕೊಳ್ತಾ ಇದ್ದೀರಾ ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಭುವನಂ ಗಗನಂ ಚಿತ್ತದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು ಕನ್ನಡ ಕಾಮನಬಿಲ್ಲು 101.3.

May 12 ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ. ಈ ದಿನದ ವಿಶೇಷದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈ ದಿನದ ಆಚರಣೆ ಹೇಗೆ ಶುರುವಾಯಿತು ಅಂತ ತಿಳ್ಕೊಂಡ್ವಿ. ಈ ದಿನದ ಉದ್ದೇಶ ಸಹ ಗೊತ್ತಾಯಿತು. ಇನ್ನು ಸಸ್ಯಗಳಿಗೆ ಹಾನಿ ಮಾಡೋದು ಹೆಚ್ಚಾಗಿ ಕೀಟಗಳು ಹಾಗೆ ರೋಗಗಳು. ಸುಮಾರು 40% ಜಾಗತಿಕ ಮಟ್ಟದಲ್ಲಿ, ಗ್ಲೋಬಲ್ ಲೆವೆಲ್ನಲ್ಲಿ ಆಹಾರ ಬೆಳೆಗಳು ನಷ್ಟ ಆಗೋದಕ್ಕೆ ಕಾರಣ ಆಗ್ತಾ ಇರೋದೇ ಕೀಟಗಳು ಹಾಗೂ ರೋಗಗಳು. ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ FAO ಈ ಥರದ ಬೆಳೆಗಳ ನಷ್ಟವನ್ನು, ಅದರ ಪರಿಣಾಮವನ್ನು ಹೈಲೈಟ್ ಮಾಡುತ್ತೆ. ಈ ಜರ್ನಿಯಲ್ಲಿ ಕೆಲವೊಂದು ಮೈಲ್ ಸ್ಟೋನ್ಗಳಿದ್ದಾವೆ. ಅದರಲ್ಲಿ ಒಂದು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಆರಂಭ ಆಗಿದ್ದು 2019. FAO ಡೈರೆಕ್ಟರ್ ಜನರಲ್ ಅಧಿಕೃತವಾಗಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್ IYPHನ ಉದ್ಘಾಟನೆ ಮಾಡಿದ್ದು. ಸಸ್ಯ ಆರೋಗ್ಯವನ್ನು ಕಾಪಾಡುವಂತಹ ಗ್ಲೋಬಲ್ ಎಫರ್ಟ್ಸ್ಗೆ ಇದೊಂದು ಒಳ್ಳೆಯ ವೇದಿಕೆ ಅಂತ ಹೇಳಬಹುದು. ಮನುಷ್ಯರು, ಪ್ರಾಣಿಗಳು ಮತ್ತು ಪರಿಸರ ಹೇಗೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆ ಅನ್ನೋದನ್ನು ಒತ್ತಿ ಹೇಳುತ್ತೆ ಈ ಇನಿಷಿಯೇಟಿವ್. ಜೊತೆಗೆ ಸಸ್ಟೈನಬಲ್ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳುವ ಮೂಲಕ ಸಸ್ಯಗಳನ್ನ ಕೀಟಗಳಿಂದ ಹಾಗೆ ರೋಗಗಳಿಂದ ಕಾಪಾಡ್ಕೋಬಹುದು ಅನ್ನೋದನ್ನು ಸಹ ತಿಳಿಸುತ್ತೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತೆ ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ ಈ ದಿನದ ಆಚರಣೆ. ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು ನಿಮ್ಮ ಹೊಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ನೀವು ಹೇಗೆ ಕಾಪಾಡಿಕೊಳ್ತೀರಾ ಕೀಟಗಳಿಂದ ಹಾಗೆ ರೋಗಗಳಿಂದ. ಹಾಗೆ ನಿಮ್ಮ ಮನೆಯಲ್ಲಿ, ಮನೆಯ ಹಿತ್ತಲಲ್ಲಿ ನೀವು ಬೆಳೆಸಿರುವಂತಹ ಗಿಡಗಳಿಗೆ ಹೇಗೆ ರಕ್ಷಣೆಯನ್ನು ಮಾಡ್ತಿದ್ದೀರಾ ಅಂತ ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸಾಪ್ ಸಂಖ್ಯೆ 9480901013. ಮೇಡಮ್, ನಮ್ಮ ಹಿತ್ತಲಲ್ಲಿ ಬೆಳೆಸಿದ ಗಿಡಗಳಿಗೆ ಈಗ ಬೇಸಿಗೆ ಕಾಲ ಆಗಿರುವುದರಿಂದ ದಿನಾಲೂ ತಪ್ಪದೆ ನೀರನ್ನು ಹಾಕ್ತೀವಿ ಮತ್ತು 15 ದಿನಗಳಿಗೊಮ್ಮೆ ಔಷಧ ಸಿಂಪಡಿಸುತ್ತೇನೆ. ನಮ್ಮ ಹಿತ್ತಲಲ್ಲಿ ಈಗ ಮಲ್ಲಿಗೆ, ಸಂಪಿಗೆ, ಮಾವು, ಸೀತಾಫಲ, ಪೇರಲ, ಚಿಕ್ಕು ಹಣ್ಣಿನ ಗಿಡಗಳು ಬೆಳೆದು ಹಣ್ಣು ಕೊಡುತ್ತಾ ಇವೆ ಅಂತ ರಾಣಿ ಚನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳ ಇವರು ಸಂದೇಶವನ್ನು ಕಳಿಸಿದರೆ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಈಗ 45 ಕ್ಷೇತ್ರದ ಗೀತೆ ಮುಗಿ ಬರ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತು ಮುಂದುವರಿಯುತ್ತೆ.

ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು ಅಂತ ತಿಳ್ಕೊಂಡ್ವಿ, ಮುಖ್ಯ ಉದ್ದೇಶ ಸಹ ಗೊತ್ತಾಯಿತು. ಹಾಗೆ ಈ ದಿನದ ಆಚರಣೆ ಮುಖ್ಯ ಆಗುತ್ತೆ, ಯಾಕೆ ಮುಖ್ಯ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಸಸ್ಯಗಳು ಕೇವಲ ನಮ್ಮ ಆಹಾರದ ಮೂಲ ಅಲ್ಲ, ನಮ್ಮ ನಾವು ಉಸಿರಾಡುವಂತಹ ಗಾಳಿ. ಗಾಳಿ ಸಸ್ಯಗಳ ಕೊಡುಗೆ. ಸಸ್ಯ ಗಾಳಿಯಲ್ಲಿ ನಮಗೆ ಸಿಗುವಂಥ ಆಮ್ಲಜನಕ ಸಸ್ಯಗಳ ಕೊಡುಗೆ. ಭೂಮಿಯ ಮೇಲಿರುವಂಥ ಸಕಲ ಜೀವರಾಶಿಗಳಿಗೂ ಸಹ ಫೌಂಡೇಶನ್ ಈ ಸಸ್ಯಗಳು. ಆದರೆ ಕೀಟಗಳು ಗಿಡಗಳಿಗೆ ರೋಗಗಳನ್ನ ಸ್ಪ್ರೆಡ್ ಮಾಡ್ತಾ ಬರ್ತಾ ಇರುತ್ತೆ. ಇದಕ್ಕೆ ಸಾಕಷ್ಟು ಕಾರಣಗಳಿರಬಹುದು, ಬಟ್ ಈ ಥರ ಸಸ್ಯಗಳಲ್ಲಿ ಹರಡುವಂಥ ರೋಗಗಳು ಸಸ್ಯಗಳ ಆರೋಗ್ಯಕ್ಕೆ, ಜೀವ ವೈವಿಧ್ಯತೆಗೆ, ಬಯೋಡೈವರ್ಸಿಟಿಗೆ, ಹಾಗೆ ಒಟ್ಟಾರೆಯಾಗಿ ನಮ್ಮ ಪರಿಸರಕ್ಕೆ ಒಂದು ದೊಡ್ಡ ಮಟ್ಟದ ಥ್ರೆಟ್ ಅಂತಲೇ ಹೇಳಬಹುದು. ಹಾಗಾಗಿ ಈ ದಿನದ ಆಚರಣೆ ಬಹಳ ರಿಲೆವೆಂಟ್ ಆಗಿದೆ. ಆರೋಗ್ಯಕರ ಸಸ್ಯಗಳು ಆರೋಗ್ಯಕರ ಪರಿಸರವನ್ನು ಸಿಂಬಲೈಸ್ ಮಾಡುತ್ತೆ, ಯಾಕಂದರೆ ಸಸ್ಯಗಳು ಜೀವನಕ್ಕೆ ಅತ್ಯಗತ್ಯ. ನಮ್ಮ ಫುಡ್ ಸಿಸ್ಟಮ್ ಆಗಿರ್ಬೋದು, ಹಾಗೆ ನಾವು ಉಸಿರಾಡುವಂತಹ ಗಾಳಿ, ನಾವು ಡಿಪೆಂಡ್ ಆಗಿರುವಂಥ ಇಕೋಸಿಸ್ಟಮ್, ಇದೆಲ್ಲವನ್ನು

ಸಪೋರ್ಟ್ ಮಾಡೋದು ಸಸ್ಯಗಳು. ಹಾಗಾಗಿ ಅವುಗಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಜನರಲ್ಲಿ ಅರಿವನ್ನು ಮೂಡಿಸೋದು ಕೂಡ ಬಹಳನೇ ಮುಖ್ಯ ಆಗುತ್ತೆ. ಹಾಗೆ ಅರಿವನ್ನು ಮೂಡಿಸೋದಷ್ಟೇ ಅಲ್ಲದೆ ಅವೇರ್ನೆಸ್ನ ಜೊತೆಗೆ ಆ್ಯಕ್ಷನ್ ಕೂಡ ತಗೋಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಕ್ರಮವನ್ನು ತಗೊಳ್ಬೇಕಾಗತ್ತೆ. ಸಸ್ಟೈನೇಬಲ್ ಫುಡ್ ಪ್ರೊಡಕ್ಷನ್ಗೆ ಹಾಗೇನೆ ನಮ್ಮ ಪರಿಸರ ಸಂರಕ್ಷಣೆಗೆ ಒತ್ತನ್ನು ಕೊಡಬೇಕು ಅಂದರೆ ನಾವು ಸಸ್ಯಗಳನ್ನ ರಕ್ಷಣೆಯನ್ನು ಮಾಡಲೇಬೇಕಾಗತ್ತೆ. ಇದು ನಮ್ಮ ಆರ್ಥಿಕ ಅಭಿವೃದ್ಧಿಗೂ ಕೂಡ ಸಹಾಯವನ್ನು ಮಾಡುತ್ತೆ. ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು, ನೀವು ಬೆಳೀತಾ ಇರುವಂತಹ ಬೆಳೆಗಳು ನಿಮ್ಮ ಹೊಲದಲ್ಲಿ ಕೀಟಗಳಿಂದ ಹಾಗೆ ರೋಗಗಳಿಂದ ಹೇಗೆ ನಿಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ತಾ ಇದ್ದೀರಾ, ಹೇಗೆ ಕಾಳಜಿ ವಹಿಸ್ತೀರಾ, ಹೇಗೆ ಆರೈಕೆ ಮಾಡ್ತೀರಾ. ಹಾಗೆ ನೀವು ನಿಮ್ಮ ಹಿತ್ತಲಲ್ಲಿ ಕೂಡ ಗಿಡಗಳನ್ನ ಬೆಳೆಸ್ತಾ ಇರಬಹುದು. ಆ ಗಿಡಗಳನ್ನು ಆರೈಕೆ ಮಾಡೋದು ಹೇಗೆ, ಹಾಗೆ ನಿಮ್ಮ ಮನೆಯ ಟೆರೆಸ್ನಲ್ಲಿ ನೀವು ಗಿಡಗಳನ್ನ ಬೆಳೆಸಿರ್ಬೋದು, ಮನೆಯ ಮುಂದೆ ಇರಬಹುದು, ಈ ಗಿಡಗಳ ಆರೈಕೆ ರಕ್ಷಣೆ ಹೇಗೆ ಮಾಡ್ತೀರಾ, ಹಾಗೆ ನಿಮ್ಮ ಕಡೆಯಿಂದ ಕೆಲವು ಟಿಪ್ಸ್ ಇದ್ರೂ ಸಹ ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈಗ ಏಳುಮಲೆ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳು.

ಸಮಯ ಆಗಿದೆ 7:21:34. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ. ನಾವಿದ್ದೀವಿ ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಸನ್ಸೆಟ್ ಸುರಭಿಯಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು May 12. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್, ಈ ಆಚರಣೆ ನಡೆಯುತ್ತೆ. ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು, ಉದ್ದೇಶ ಏನು, ಹಾಗೆ ಯಾಕೆ ಆಚರಣೆಯನ್ನು ಮಾಡಬೇಕಾಗತ್ತೆ ಅಂತೆಲ್ಲ ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ. ಈಗ ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿ ಶುಭ ಸಂಜೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಸಸ್ಯಗಳ ಸಂರಕ್ಷಣೆ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ನಾವು ಕೂಡ ಬೇಸಿಗೆಯಲ್ಲಿ ಗಿಡಗಳಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀರನ್ನು ಹಾಕ್ತೀವಿ, ಗೊಬ್ಬರಗಳನ್ನು ಕೂಡ ಹಾಕ್ತೀವಿ, ಕೀಟನಾಶಕ ಔಷಧಿಗಳನ್ನು ಗಿಡಗಳಿಗೆ ಸಿಂಪಡಿಸ್ತೀವಿ. ಹಾಡುಗಳು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ನಂಬರ್ ಇವತ್ತು 4833, ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ನಾವು ಬೆಳಿಗ್ಗೆ ಸಾಯಂಕಾಲ ಎರಡು ಸಮಯ ಕೂಡ ಬೇಸಿಗೆಯಲ್ಲಿ ಗಿಡಗಳ ರಕ್ಷಣೆಗಾಗಿ ನೀರನ್ನು ಹಾಕ್ತೀವಿ. ಹಾಗೆ ವಾರಕ್ಕೊಂದು ಸಲ ಎಲೆಗಳನ್ನು ತೆಗೆದು ಹೊಸ ಎಲೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಇವರು ಸಂದೇಶ ಕಳಿಸಿದ್ದಾರೆ. ಅಂದರೆ ಹಣ್ಣಾಗಿರೋ ಎಲೆಗಳನ್ನು ಇವರು ತೆಗಿತೀವಿ ಅಂತ ಹೇಳಿರಬಹುದು. ಇವರ ಸಂದೇಶದಲ್ಲಿ ಸ್ಪಷ್ಟವಾಗಿ ನೀವು ತಿಳಿಸಿಲ್ಲ. ಹಾಗೆ ನಂಬರ್ನಿಂಗ್ ವಿತ್ 4834 ಇವರು ತಿಳಿಸ್ತಾ ಇದ್ದಾರೆ, ಬೇಸಿಗೆಯಲ್ಲಿ ಹೆಚ್ಚಿನ ಆರೈಕೆ ಅಗತ್ಯ ಗಿಡಗಳಿಗೆ, ಹಾಗಾಗಿ ನೀರೊಂದೇ ಸಾಲೋದಿಲ್ಲ, ಗೊಬ್ಬರ ಕೂಡ ಬೇಕಾಗತ್ತೆ. ನೀರನ್ನು ಬೆಳಿಗ್ಗೆ ಹಾಗೂ ಸಾಯಂಕಾಲ ಗಿಡಗಳಿಗೆ ನಾವು ಕೂಡ ಹಾಕ್ತೀವಿ, ಜೊತೆಗೆ ಗೊಬ್ಬರ ಸಹ ಆಗಾಗ ನಾವು ಗಿಡಗಳಿಗೆ ಹಾಕ್ತಾನೆ ಇರಬೇಕು. ಹಾಕೋದ್ರಿಂದ ಗಿಡಗಳ ಸಂರಕ್ಷಣೆ, ಹಾಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹೂವು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವರು ಸಂದೇಶವನ್ನು ಕಳಿಸಿ ತಮ್ಮ ಗಿಡದ ಚಿತ್ರವನ್ನು ಸಹ ಇವರು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಕನ್ನಡ ಕಾಮನ ಬಿಲ್ಲಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಯಾರಿದು. ಕಲಬುರಗಿಯಲ್ಲಿ ಬಿಸಿಲಿನ ತಾಪಮಾನ 46-47 ಸೊ ಈ ಸಮಯದಲ್ಲಿ ಕಲಬುರಗಿಯಲ್ಲಿ ನೀರಿನ ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಜನರು ನೀರಿನ ದಹ ಬಹಳ ಇದೆ. ಕೆಲವೊಂದು ಬಡಾವಣೆಗಳಲ್ಲಿ ನೀರಿನ ಟ್ಯಾಂಕರ್ಗಳು ಸದ್ದು ಮಾಡುತ್ತಿವೆ. ಪ್ರಾಣಿ ಪಕ್ಷಿ ಮತ್ತು ಗಿಡ ಮರಗಳು ದಾಹವನ್ನು ತೀರಿಸುವರು ಯಾರು? ನಮ್ಮ ಮನೆ ಅಕ್ಕಪಕ್ಕ ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ನೀರು ತುಂಬಿಸಿ ಇಟ್ಟಿದ್ದೇವೆ. ಎಲ್ಲ ಪ್ರಾಣಿ ಪಕ್ಷಿಗಳು ಬಂದು ನೀರು ಕುಡಿದು ಸಂತೋಷದಿಂದ ಹಾರಾಡ್ತಾ ಇವೆ. ದಿನಾಲೂ ತಪ್ಪದೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ, ನಮ್ಮ ಪ್ರಾಣಿ ಪಕ್ಷಿಗಳು ನಮ್ಮ ಮನೆಗೆ ಬರುತ್ತವೆ. ನಮ್ಮ ಮನೆಯಲ್ಲಿ ಪಾರಿಜಾತ, ಬಾದಾಮಿ, ನಿಂಬೆ, ಮಾವು, ಸೀತಾಫಲ, ಪೇರಲೆ ಹಣ್ಣು, ಮೋಸಂಬಿ ಗಿಡಗಳು ಇವೆ. ಪ್ರತಿನಿತ್ಯ ಈಗಂತೂ ಬೇಸಿಗೆ, ಹಾಗಾಗಿ ಕೊಳವೆ ನೀರು ಬಂದಾಗ ತಪ್ಪದೇ ಗಿಡಮರಗಳಿಗೆ ನೀರನ್ನು ಹಾಕ್ತೀವಿ, ನೀರನ್ನು ಬಿಡ್ತೀವಿ ಅಂತ ಕಲಬುರಗಿಯಿಂದ ರಾಧಾಕೃಷ್ಣ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಈಗ ಲವ್

ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್. ಈ ದಿನದ, ಈ ವರ್ಷದ ಥೀಮ್ ಏನು ತಿಳ್ಕೊಳ್ಳೋಣ ಆಡಿನ ನಂತರ ಅಂತ ಹೇಳಿದೆ. ಈ ವರ್ಷದ ಥೀಮ್ ಏನು ಅಂತ ಅಂದರೆ ಆಹಾರ ಭದ್ರತೆಗಾಗಿ ಸಸ್ಯ ಜೈವಿಕ ಭದ್ರತೆ, ಪ್ಲಾಂಟ್ ಬಯೋಸೆಕ್ಯೂರಿಟಿ ಫಾರ್ ಫುಡ್ ಸೆಕ್ಯೂರಿಟಿ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಆಹಾರ ಭದ್ರತೆಗಾಗಿ ಸಸ್ಯ ಜೈವಿಕ ಭದ್ರತೆ, ಪ್ಲಾಂಟ್ ಬಯೋಸೆಕ್ಯೂರಿಟಿ ಫಾರ್ ಫುಡ್ ಸೆಕ್ಯೂರಿಟಿ ಈ ವರ್ಷದ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನದ ಥೀಮ್ ಧ್ಯೇಯೋದ್ದೇಶ ಆಗಿದೆ. ಕೀಟಗಳಿಂದ, ರೋಗಗಳಿಂದ ಸಸ್ಯಗಳನ್ನ ಕಾಪಾಡೋದ್ರ ಮೂಲಕ ಗ್ಲೋಬಲ್ ಫುಡ್ ಸಪ್ಲೈ, ಹಾಗೆ ಕೃಷಿ ಜೀವನೋಪಾಯವನ್ನು ಸೇಫ್ ಗಾರ್ಡ್ ಮಾಡೋದು ಈ ದಿನದ ಮುಖ್ಯ ಉದ್ದೇಶ ಸಹ ಆಗಿದೆ. ಹಾಗೆ ಈ ದಿನದ ಆಚರಣೆಗಳಲ್ಲಿ ಮುಖ್ಯವಾಗಿ ಒಂದಷ್ಟು ಆಕ್ಟಿವಿಟೀಸ್ ಸಹ ನಡೆಯುತ್ತೆ, ಜಾಗೃತಿ ಅಭಿಯಾನಗಳು ನಡೆಯುತ್ತೆ, ಅವೇರ್ನೆಸ್ ಕ್ಯಾಂಪೇನ್ಗಳು, ಹಾಗೆ ವರ್ಕ್ಶಾಪ್ಗಳು, ಸಸ್ಟೈನಬಲ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹೇಗೆ ಅಂದರೆ ಕೀಟಗಳ ನಿರ್ವಹಣೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಜೊತೆಗೆ, ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಸಸ್ಯ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಸಹ ತಿಳಿಸುತ್ತೆ ಈ ಎಲ್ಲ ಚಟುವಟಿಕೆಗಳು. ಸ್ನೇಹಿತರ ಸಂದೇಶಗಳು ಬಂದಿವೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿಯಿಂದ ಕಾಶಿನಾಥ್ ಮತ್ತು ಶಿಲ್ಪ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರತಿಯೊಂದು ಕಾರ್ಯಕ್ರಮವೂ ಚೆನ್ನಾಗಿರುತ್ತೆ, ಜೊತೆಗೆ ನೀವು ಹಾಕುವಂಥ ಹಾಡುಗಳು ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗತ್ತೆ ಅಂತ ತಿಳಿಸಿದ್ದಾರೆ ಇವರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕನಸೊಂದು ಶುರುವಾಗಿದೆ ಚಿತ್ರದ ಈ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಮಂಡಿಕಲ್ ಕೃಪಾ ಉಮೇಶ್ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ, ಹಾಡುಗಳು ಹಾಗೂ ಮಾಹಿತಿ ತುಂಬಾ ಚೆನ್ನಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ ನಮಸ್ತೆ ಸಂಜೆಯ ಬಾನಿನಲ್ಲಿ ಸುಮಧುರವಾದ FM ಹಾಡುಗಳನ್ನ ಕೇಳ್ತಾ ಒಂದೇ ಖುಷಿ. ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಪದ್ಮಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದಿಂದ ಮೆಸೇಜ್ ಮಾಡಿ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್, ಈ ದಿನದ ಆಚರಣೆಯ ಬಗ್ಗೆ ಮಾತು ಮಾಹಿತಿ ಹಾಗೂ ಹಾಡುಗಳು ಮೂಡಿ ಬಂತು. ನಿಮ್ಮೆಲ್ಲರಿಗೂ ಮಾತು ಮಾಹಿತಿ ಹಾಡುಗಳು ಎಲ್ಲವೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ಆರ್ಜೆ ಕುಸುಮ. ಸಮಯ ಈಗ 7:34 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿ

0: ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15 ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಮೇ 3 ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು, ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ, ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟ್ರಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ.
0: ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ

0: ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ, ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ, ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ಧಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ಧಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನಿಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಕಳುಹಿಸಿ cbsblr@gmail.com. ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 7:45. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

ಬದುಕು ಒಂದು ನಿರಂತರ ಪ್ರಯಾಣ. ಈ ಪ್ರಯಾಣದಲ್ಲಿ ನಮಗೆ ಎದುರಾಗುವಂತ ಅತ್ಯಂತ ಸುಂದರ ಭಾವನೆಗೆ ಪ್ರೀತಿ. ಆದರೆ ಪ್ರೀತಿ ಅಂದ್ರೆ ಕೇವಲ ಆಕರ್ಷಣೆಯಲ್ಲ, ಅದೊಂದು ದೀರ್ಘ ಪ್ರಯಾಣ. ಆದರೆ ಪ್ರತಿ ಮಜಲುಗಳು ಕೂಡ ಈ ಪ್ರಯಾಣದಲ್ಲಿ ಒಂದೊಂದು ಕಥೆ ಹೇಳುತ್ತವೆ. ಆ ಮಧುರ ಮಜಲುಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಒಲವಿನ ಆಲಾಪದಲ್ಲಿ. ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ.

ಪ್ರೀತಿಯ ಮೊದಲ ಹೆಜ್ಜೆ ಆಕಸ್ಮಿಕವಾಗಿ ಆಗುವಂತದ್ದು. ಎಲ್ಲೋ ಒಂದು ಕಡೆ ಮಧುರವಾದ ನೋಟ, ಅರ್ಥವಾಗದ ಒಂದು ನಗು, ಪರಿಚಯವೇ ಇಲ್ಲದ ಜೀವವೊಂದು ಪಕ್ಕದಲ್ಲಿದ್ದಾಗ ಹೃದಯ ಜೋರಾಗಿ ಬಡಿದುಕೊಳ್ಳೋದು. ಇದು ಕಾಮನ ಬಿಲ್ಲಿನಂತೆ ಸುಂದರ, ಹನಿಮಳೆಯಂತೆ ಹಿತಕರ. ಆ ಹಿತಕರ ಅನುಭವದ ಸ್ವಾದ ನಿಮ್ಮ ಬದುಕಿನಲ್ಲೂ ಇದ್ರೆ ಅದನ್ನ ಸವಿತಾ ಸಾಗೋಣ.

ಪರಿಚಯ ಪ್ರೇಮವಾಗಿ ಬದಲಾದಾಗ ಶುರುವಾಗೋದೇ ಮಾತುಗಳ ಹಬ್ಬ. ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡೋದು, ಒಬ್ಬರಿಗೊಬ್ಬರು ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳೋದು, ಸಿಗ್ನೇಚರ್ ಆಫ್ ಲವ್ ಅಂದ್ರೇನು ಅಂತ ಹುಡುಕ್ತಾ ಒಟ್ಟಿಗೆ ಹೆಜ್ಜೆ ಹಾಕುವಂತ ಕಾಲಘಟ್ಟ ಅದು. ಅಂತಹ ಸಮಯದ ಸ್ಮರಣೆ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಲಿ.

ಪ್ರೀತಿ ಅಂದ್ರೆ ಕೇವಲ ಕನಸುಗಳಲ್ಲ, ಅದು ವಾಸ್ತವದಲ್ಲೂ ಇರುತ್ತೆ. ಸಣ್ಣ ಪುಟ್ಟ ಜಗಳಗಳು, ಭಿನ್ನಾಭಿಪ್ರಾಯಗಳು ಬಂದಾಗ್ಲೂ ಕೂಡ ಕೈ ಬಿಡದೆ ಜೊತೆಯಾಗಿರೋದೇ ನಿಜವಾದ ಪ್ರೀತಿ. ಕಷ್ಟದ ಕಾಲದಲ್ಲಿ ಬೆನ್ನೆಲುಬಾಗಿ ನಿಂತು ಸಂಕಷ್ಟಗಳನ್ನ ಎದುರಿಸೋದು ಈ ಪ್ರಯಾಣದ ಅತಿದೊಡ್ಡ ಸಾರ್ಥಕತೆ. ಅಂತಹ ಸಾರ್ಥಕ ಪ್ರೀತಿಯ ಪ್ರಯಾಣದಲ್ಲಿ ಯಾವತ್ತಿಗೂ ಯಶಸ್ಸು ನಿಮ್ಮದಾಗಿರಲಿ.

0: ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ.
1: ಪ್ರೀತಿ ಹಳೆಯದಾದಂತೆ ಮಾತುಗಳು ಕಡಿಮೆಯಾಗತ್ವೆ, ಮೌನವೇ ಮಾತಾಡೋದಕ್ಕೆ ಶುರು ಮಾಡತ್ವೆ. ಪಕ್ಕದಲ್ಲಿ ಕುಳಿತು ಏನೂ ಮಾತಾಡದಿದ್ರು ಮನಸ್ಸು ನಿರಾಳವಾಗಿರತ್ತೆ. ಇದೊಂಥರ ಬದ್ಧತೆಯ ಹಂತ, ಒಬ್ಬರಿಗೊಬ್ಬರು ನೀಡುವಂತ ಗೌರವ, ನಂಬಿಕೆಯೇ ಇಲ್ಲಿ ಅಡಿಪಾಯ. ಈ ಅಡಿಪಾಯ ಭದ್ರವಾಗಿರುವಂತೆ ಎಂದಿಗೂ ಹೊಂದಾಣಿಕೆಯಿಂದ ಇರಬೇಕಷ್ಟೇ.

ಪ್ರೀತಿ ಅನ್ನೋದು ಕೇವಲ ನಾನು ಮತ್ತು ನೀನು ಆಗಿ ಉಳಿಯೋದಿಲ್ಲ, ಅದು ನಾವು ಆಗಿ ಬದಲಾಗತ್ತೆ. ಇನ್ನೊಬ್ಬರ ಸಂತೋಷಕ್ಕಾಗಿ ನಮ್ಮ ಆಸೆಗಳನ್ನ ತ್ಯಾಗ ಮಾಡೋದ್ರಲ್ಲಿ ಸಿಗುವಂತ ಆನಂದ ಪ್ರೀತಿಯ ಪರಮೋಚ್ಚ ಸ್ಥಿತಿ. ಇದು ಕಾಲ ಕಳೆದರೂ ಅಳಿಯದ ಶಾಶ್ವತ ಅನುಬಂಧ. ಏನಂತೀರಿ?

ಅದು ನಿರಂತರವಾಗಿ ನೀಡುತ್ತಾ ಹೋಗುವ ಪ್ರಕ್ರಿಯೆ. ಈ ಎಲ್ಲಾ ಮಜಲುಗಳನ್ನ ದಾಟಿದ ಮೇಲೆ ಸಿಗುವಂತ ಆ ನಿಷ್ಕಲ್ಮಶ ಪ್ರೀತಿಯೇ ಜೀವನದ ಅತಿದೊಡ್ಡ ಆಸ್ತಿ. ಆ ಆಸ್ತಿ ಬದುಕಿನುದ್ದಕ್ಕೂ ಹೆಚ್ಚಾಗುತ್ತಲೇ ಇರಲಿ ಅಂತ ಆಶಿಸ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ ರಮ್ಯಾ. ಸದಾಕಾಲ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಸುಭಾನ್ ಕೋರಿ ಹಂಪಸಾಗರದಿಂದ ಉತ್ತಮವಾದ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಈಗಷ್ಟೇ ಪ್ರಸಾರವಾದಂತಹ ಡರ್ ಚಿತ್ರದ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಇವರು ಸಂದೇಶದ ಮೂಲಕ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಮಸ್ತೆ, ಊಟ ಮಾಡುವ ಮುನ್ನ ಚಂದವಾದ ಹಿಂದಿ ಹಾಡುಗಳು ಖುಷಿ ತರ್ತಾ ಇವೆ, ಬನ್ನಿ ಮೇಡಮ್ ಊಟಕ್ಕೆ ಅಂತ ಕರೀತಾ ಇದ್ದಾರೆ ಚಿದಾನಂದ್ ಟಿಬಿ ಸರ್ಕಲ್ ಹೊಸದುರ್ಗದಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಈಗ ಜಹರ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅತೀಫ್ ರವರ ಗಾಯನ, ಸಯೀದ್ ಖಾದ್ರಿರವರ ರಚನೆ, ರೂಪ್ ಕುಮಾರ್ ರಾಥೋಡ್ ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮ. ಪ್ರಸಾರವಾದಂಥ ಎಲ್ಲ ಹಿಂದಿ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆಜೆ ಕುಸುಮಾ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

101.3 ಮೆಗಾಹರ್ಟ್ಸ್ ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನೀವು ಕೇಳ್ತಾ ಇರುವಂತಹ ಮ್ಯೂಸಿಕಲ್ ಸ್ಟೇಷನ್. ಸಮಯ ಆಗಿದೆ 10:17 ಸೆಕೆಂಡ್ಗಳು. ಇಂಪಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳುವಂತಹ ಸಮಯ ಇದು. ಕನಸಿನ ಲೋಕ ಕಾರ್ಯಕ್ರಮದ ಸಮಯ. ಹಾಗಾಗಿ ನಿಮ್ಮೆಲ್ಲರಿಗೂ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮಾ.

ಪತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಬರೀ ಗೀತೆಗಳನ್ನಷ್ಟೇ, ಅದು ನಿಂಪಾದ ಗೀತೆಗಳನ್ನಷ್ಟೇ ಕೇಳ್ತಾ ಸಾಕ್ತೀವ? ಮಾತಾಡೋದಕ್ಕೆ ವಿಷಯ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ವಿಷಯ ಇದೆ. ಒಂದು ಲೈಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ನಿಂಪಾದ ಗೀತೆಗಳನ್ನ ಕೇಳ್ತಾ ಸಾಗೋಣ ಎಂದಿನಂತೆ ಇವತ್ತು ಸಹ. ಏನದು ಲೈಟ್ ಟಾಪಿಕ್ ಅಂದರೆ, ದಿನನಿತ್ಯದ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಘಟನೆಯಿಂದ ಅಥವಾ ಯಾರದ್ದೋ ಒಂದು ಕಾರಣದಿಂದ ನಮಗೆ ಕೋಪ ಬರೋದು ಕಾಮನ್ ಅಲ್ವಾ? ಬೇಡ ಅಂದರೂ ಸಹ ಕೋಪ ಕೆಲವೊಂದು ಸಲ ಬರುತ್ತೆ. ನಾವು ಅಂದ್ಕೊಂಡಂತಹ ಕೆಲಸ ನಾವು ಅಂದ್ಕೊಂಡ ಹಾಗೆ ಆಗದೇ ಇದ್ದಾಗ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಕೋಪ ಬರುತ್ತೆ. ಅಥವಾ ನಮಗೆ ಬೇಕಾದವರು ನಮಗೆ ಬೇಕಾದ ಹಾಗೆ ನಡ್ಕೊಳ್ತೇ ಇದ್ದಾಗಲೂ ಸಹ ಕೋಪ ಬರುತ್ತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಕೋಪ ಮಾಡ್ಕೋತಾರೆ. ಎಲ್ಲರೂ ಹೇಳೋದೇನಂತ, ಕೋಪ ಮಾಡ್ಕೋಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಹೌದು, ಅದೇನೋ ನಿಜ. ಬಟ್ ಕೋಪ ಮಾಡಿಕೊಂಡ್ಮೇಲೆ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂದರೆ, ಈಗ ನಿಮಗೆ ಯಾವುದೋ ಒಂದು ರೀಸನ್ಗೆ ಕೋಪ ಬಂದಿದೆ ಅಂತ ಅಂದ್ಕೊಳ್ಳೋಣ. ಸೊ ನೀವು ಹೇಗೆ ಕಾಮ್ ಆಗ್ತೀರಾ, ಹೇಗೆ ನಿಮಗೆ ನೀವೇ ಸಮಾಧಾನವನ್ನು ಮಾಡ್ಕೊಳ್ತೀರಾ? ಕೋಪ ಬಂದಾಗ ಬೇರೆಯವರ ಕೋಪವನ್ನು ಕಡಿಮೆ ಮಾಡೋದು ನಿಮಗೆ ಗೊತ್ತಿರಬಹುದು, ಆದರೆ ನಿಮ್ಮ ಕೋಪವನ್ನು ನೀವು ಹೇಗೆ ಕಡಿಮೆ ಮಾಡ್ಕೊಳ್ತೀರಾ ಅಂತ ತಿಳಿಸ್ಬೇಕು. ನಿಮ್ಮ ಕೋಪವನ್ನು ಹೇಗೆ ಕಾಮ್ ಆಗಿ ಇರೋ ಹಾಗೆ ಮಾಡ್ಕೊಳ್ತೀರಾ, ಹೇಗೆ ಶಾಂತವಾದ ಮನಸ್ಥಿತಿಗೆ ನೀವು ಮತ್ತೆ ಹೋಗ್ತೀರಾ, ಹೇಗೆ ಕೂಲ್ ಡೌನ್ ಆಗ್ತೀರಾ ಅನ್ನೋದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ಈ ವಿಷಯದ ಬಗ್ಗೆ ನಿಮ್ಮ ಮಾತುಗಳು ಬರಲಿ ಸಂದೇಶಗಳ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಆದರೂ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. 9489010013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಜೊತೆಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ನಾನೊಬ್ಬ ಕಳ್ಳ ಚಿತ್ರ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋಂಥ ವಿಷಯ ಏನು ಅಂದರೆ, ಕೋಪ ಬಂದರೆ, ನಿಮಗೆ ಕೋಪ ಬಂದರೆ ಹೇಗೆ ಕಡಿಮೆ ಮಾಡ್ಕೊಳ್ತೀರಾ, ಏನೆಲ್ಲ ಕೂಲ್ ಡೌನ್ ಟೆಕ್ನಿಕ್ಸ್ ನಿಮ್ಮ ಹತ್ರ ಇದೆ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿದೆ. ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಸ್ನೇಹಿತರು. ಯಾರಿದು ಮನೆಯಲ್ಲಿ ಏನಾದರೂ ಜಗಳ ಮಾಡಿದ್ರೆ ಸಿಟ್ಟಾಗಿ ಅಂದು ನನಗಿಷ್ಟವಾದ ತಿಂಡಿಯನ್ನು ಮಾಡಿಕೊಂಡು ತಿಂತೀನಿ, ಮಾತಾಡದೆ ಸುಮ್ಮನೆ ಇರ್ತೀನಿ, ನೀರು ಕುಡಿದ್ರೆ ಶಾಂತವಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ನೋಡಿ ಎಷ್ಟೆಲ್ಲ ಟಿಪ್ಸ್ನ ಇವ್ರು ಕೊಟ್ಟಿದ್ದಾರೆ. ಈ ರೀತಿ ಇವರು ಶಾಂತಿಯಿಂದ ಇರ್ತಾರಂತೆ, ಕೋಪ ಬಂದರೂ ಶಾಂತವಾಗೋದಕ್ಕೆ ಈ ಟೆಕ್ನಿಕ್ಸ್ನ ಇವರು ಫಾಲೋ ಮಾಡ್ತಾರಂತೆ. ಹಾಗೆ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಿದು ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತಕ ಮತ್ತು ಚಿಕ್ಕೋಡಿಯಿಂದ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳನ್ನೇ ಕೇಳಿ ಎಂಜಾಯ್ ಮಾಡಿ ಬೇಸರ ಮಾಡ್ಕೋಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಹಾಗೆ ನಮ್ಮ ಅರ್ಧಾಂಗಿ ಚಾಕ್ಲೇಟ್ ತಿಂದರೆ ತಣ್ಣಗೆ ಆಗ್ತಾರೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಸೋನಿಯಾ ಭೈರವ್ ಗೌಡ ಬೆಳ್ಳೂರಿನಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಸಹ ತಿಳಿಸ್ಬೋದು, ನಿಮಗೆ ಕೋಪ ಬಂದರೆ ಯಾವ ರೀತಿ ನಿಮಗೆ ನೀವೇ ಶಾಂತಿಯನ್ನು ತಂದುಕೊಳ್ತೀರಾ, ಹೇಗೆ ಮತ್ತೆ ಶಾಂತ ಮನಸ್ಥಿತಿಗೆ ನೀವು ಹೋಗ್ತೀರಾ, ಹೇಗೆ ಕಾಮ್ ಆಗ್ತೀರಾ, ನಿಮ್ಮದೇ ಆದ ಒಂದಷ್ಟು ಟೆಕ್ನಿಕ್ಸ್ ಇರುತ್ತಲ್ಲ, ಅದನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ನಿಮ್ಮ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪೋವರೆಗೂ. ಮೂಡಿ ಬರ್ತಾ ಇರುವಂತಹ ಗೀತೆ ಯಾವ ಚಿತ್ರದ್ದು ಅಂದರೆ ಮನೆ ದೇವರು ಚಿತ್ರದ ಈ ಗೀತೆಯನ್ನು ಕೇಳ್ತಾ ಸಂದೇಶಗಳನ್ನ ಕಳಿಸಿ.

ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಸ್ನೇಹಿತರು. ಕೋಪ ಬಂದಾಗ ನಾನು 1-10 ಎಣಿಸ್ತೀನಿ, ಅದಕ್ಕೂ ಕಡಿಮೆ ಆಗಿಲ್ಲ ಅಂದರೆ FM ರೇನ್ಬೋ ಕೇಳ್ತೀನಿ, ಮನಸ್ಸು ಶಾಂತವಾಗಿ ಕೋಪವೆಲ್ಲ ಕಡಿಮೆಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಸುಧಾ ಬೂದಿಹಾಳ್ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಿಟ್ಟಾದಾಗ ಬೇಕರಿಯಲ್ಲಿ ಇಷ್ಟದ ತಿಂಡಿ ತಿಂದು ಮನೆಯಲ್ಲಿ ಮಾತಾಡದೆ ತಿಂತೀನಿ, ನೀರು ಕುಡಿದ್ರೆ ಶಾಂತವಾಗ್ತೀನಿ ಅಂತ ನಂಬರ್ ನಿಮಗೆ 0062 ಇವರು ಸಂದೇಶ ಕಳಿಸಿ ತಿಳಿಸ್ತಾ ಇದ್ದಾರೆ. ಹಾಗೆ ನಾನು ನನ್ನ ಮಗ ಜಗಳ ಮಾಡಿದರೆ ನಾನು ರೇಡಿಯೋ ಹಾಕಿ ಹಾಡುಗಳನ್ನ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಬ್ಯಾಂಕ್ ಕಾಲೋನಿಯಿಂದ. ಹಾಗೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ, ಮೇಡಮ್ ನನಗೆ ಕೋಪ ಬಂದಾಗ ಆ ಕೋಪ ತಣ್ಣಗೆ ಮಾಡೋದಕ್ಕೆ 2 ದಾರಿ ಉಂಟು, ಒಂದು ಕಾಮನ ಬಿಲ್ಲಿನಲ್ಲಿ ಹಾಡು ಕೇಳೋದು, ಇಲ್ಲ ದಿನಪತ್ರಿಕೆ ಓದೋದು, ಇದರ 2 ಒಂದನ್ನ ಮಾಡ್ತೀನಿ, ಆಗ ಆಟೋಮೆಟಿಕ್ ಆಗಿ ಕೋಪ ಕಡಿಮೆ ಆಗುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನಮಗೆ ಹೆಚ್ಚಾಗಿ ಮತ್ತೊಬ್ಬರಿಗೆ ಕೋಪ ಬಂದಾಗ ಅಂದರೆ ನಮ್ಮ ಪ್ರೀತಿ ಪಾತ್ರರಿಗೆ ಕೋಪ ಬಂದಾಗ ಏನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಅವ್ರಿಗೆ ಇಷ್ಟವಾದ ತಿಂಡಿನ ಮಾಡಿಕೊಟ್ಬಿಡ್ಬೋದು, ಚಾಕ್ಲೇಟ್ ಇಷ್ಟ ಇದ್ದರೆ ಅದನ್ನು ತಂದುಕೊಡ್ಬೋದು, ಸ್ವೀಟ್ ಅವ್ರಿಗೆ ಯಾವುದು ಫೇವ್ರೈಟೋ ಅದನ್ನು ತಂದುಕೊಟ್ಟು ಅವ್ರ ಕೋಪವನ್ನು ಕಡಿಮೆ ಮಾಡ್ಬೋದು, ಅವ್ರಿಗೆ ಇಷ್ಟವಾದ ಹಾಡನ್ನು ಹಾಡ್ಬೋದು, ಹೀಗೆ ಅವ್ರಿಗೇನು ಇಷ್ಟನೋ ಅದನ್ನು ಮಾಡಿ ಅವರ ಕೋಪವನ್ನು ತಣ್ಣಗೆ ಮಾಡಬಹುದು. ಆದರೆ ನಮಗೆ ಕೋಪ ಬಂದಾಗ ನಾವೇನು ಮಾಡ್ಕೊಳ್ತೀವಿ ಅನ್ನೋದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ನೀವು ಸಹ ತಿಳಿಸಿ, ನಿಮಗೆ ಕೋಪ ಬಂದಾಗ ಹೇಗೆ ನಿಮ್ಮ ಕೋಪವನ್ನು ಕಡಿಮೆ ಮಾಡ್ಕೊಳ್ತೀರಾ, ಹೇಗೆ ಮತ್ತೆ ಶಾಂತವಾಗ್ತೀರಾ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ. ಇನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090103 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಆದಷ್ಟು ಬೇಗನೆ ನಮ್ಮ ವಾಟ್ಸ್ಆ್ಯಪ್ನ ಇನ್ಬಾಕ್ಸ್ಗೆ ತಲುಪಲಿ ನಿಮ್ಮ ಸಂದೇಶಗಳು. ಈಗ ಮಿಲನ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾವು ಮಾತಾಡ್ತಾ ಇರೋಂಥ ವಿಷಯ ಕನಸಲ್ಲ, ಕೋಪದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೋಪ ಬಂದಾಗ ಹೇಗೆ ನೀವು ಕಾಮ್ ಡೌನ್ ಆಗ್ತೀರಾ ಅಂತ. ಕೋಪವನ್ನು ಅವಾಯ್ಡ್ ಮಾಡೋದಕ್ಕೆ ಸಾಕಷ್ಟು ರೀತಿ ನೀತಿಗಳು, ಅಂದರೆ ನಿಮ್ಮದೇ ಆದಂಥ ದಾರಿಗಳು ಇವೆ. ಹಾಗೆ ಕೋಪ ಬಂದ ಮೇಲೆ ಹೇಗೆ ತಣ್ಣಗಾಗೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂದೇಶಗಳು ಬರ್ತಾ ಇವೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ಎಲ್ಲರ ಹಾಗೆ ನನಗೂ ಕೋಪ ಬರುತ್ತೆ. ನನ್ನ ಮನಸ್ಸಿಗೆ ತಕ್ಕಂತೆ ಕೆಲಸ ಆಗದಿದ್ದ ಪಕ್ಷದಲ್ಲಿ ಮತ್ತು ಸಣ್ಣ ಪುಟ್ಟ ಮಾತುಗಳಿಗೆ ಬೇಗನೆ ಕೋಪ ಬರುತ್ತೆ, ಹಾಗೆಯೇ ಬೇಗನೆ ಕೋಪ ಶಮನವಾಗುತ್ತದೆ. ಕೋಪ ಬಂದ ಸಮಯದಲ್ಲಿ ನಾನು ಯಾರ ಸಂಗಡನೂ ಮಾತನಾಡದೆ ಸುಮ್ಮನೆ ಏಕಾಂಗಿಯಾಗಿ ಕೂತರೆ ಸಾಕು, ಸಾಮಾನ್ಯ ಪರಿಸ್ಥಿತಿಗೆ ಬರುತ್ತೆ. ಕೆಲವು ಸಮಯದಲ್ಲಿ ನಿಧಾನವಾಗಿ 1 to 100 ಅಂಕಿಗಳನ್ನ ಎಣಿಸುತ್ತಾ ಹೋದರೆ ಸಾಕು, ನಾನು ಕೂಲಾಗಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಹೌದು, ಕೆಲವರ ಕೋಪ ಹಾಗೇ ಇರುತ್ತೆ. ಎಷ್ಟು ಬೇಗ ಬರುತ್ತೋ ಕೋಪ, ಅಷ್ಟೇ ಬೇಗ ಆ ಕೋಪ ಮಾಯ ಆಗುತ್ತೆ. ಸ್ವಲ್ಪ ಸಮಯ ಕೊಟ್ಟರೆ ಸಾಕು ಮಾಯ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಮಾತ್ರ ಮಾತಾಡೋದಕ್ಕೆ ಹೋಗಿ.

ಬಾರದು. ಮಾತಾಡಿದ್ರೆ ಅದು ಮಾತು ಮಾತಿಗೆ ಬೆಳೆದು ಜಗಳ ಆಗತ್ತೆ, ಮತ್ತಿನ್ನೇನೋ ಆಗಬಹುದು. ಹಾಗಾಗಿ ಕೋಪ ಬೇಗ ಕಡಿಮೆ ಆಗುತ್ತೆ ಅಂತ ಗೊತ್ತಿದ್ದಾಗ ಮೌನವಾಗಿರೋದು ಒಳ್ಳೆಯದು. ಹಾಗೆ ಮತ್ತಾರ ಸಂದೇಶ ಇದು, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ದೀರ್ಘವಾದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಕನಸಿನ ಲೋಕ ಕಾರ್ಯಕ್ರಮವು ನಮ್ಮ ನಿದ್ರೆಯ ವೇಳೆಗೆ ಆಪ್ತ ಸಂಗಾತಿಯಾಗಿ ಮನಸ್ಸಿಗೆ ನೆಮ್ಮದಿ ನೀಡುತ್ತಿರುವುದು ನಮ್ಮ ಸೌಭಾಗ್ಯ. ಕೋಪ ಬಂದಾಗ ಅದನ್ನು ಹತೋಟಿಗೆ ತರಲು ನಾವು ಅನುಸರಿಸುತ್ತಿರುವ ಈ ಮಾರ್ಗ, ಕೋಪದ ಬರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಶಾಂತವಾಗಿರುವುದು ಅತ್ಯಂತ ವಿವೇಕಯುತವಾದ ಲಕ್ಷಣ. ಸಂಗೀತಕ್ಕೆ ಮನಸ್ಸಿನ ತಳಮಳವನ್ನು ಗುಣಪಡಿಸುವ ಅದ್ಭುತ ಶಕ್ತಿ ಇದೆ. ಕೋಪಕ್ಕೆ ಕಾರಣವಾದ ವಿಷಯದಿಂದ ಗಮನವನ್ನು ಸಂಗೀತದ ಕಡೆಗೆ ತಿರುಗಿಸೋದ್ರಿಂದ ಮನಸ್ಸಿಗೆ ತಕ್ಷಣ ಹೊಸ ಚೈತನ್ಯ ಸಿಗುತ್ತದೆ. ಸಂಗೀತವು ಮನುಷ್ಯನ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ನಮ್ಮ ತಾಳ್ಮೆಯನ್ನು ಹೆಚ್ಚಿಸಲು ಸಹಕಾರಿ. ಕೋಪದ ಕ್ಷಣದಲ್ಲಿ ಸಂಗೀತದ ಮೊರೆ ಹೋಗ್ತೀವಿ ಅನ್ನೋದು ಇವರ ಸಂದೇಶದ ಸಾರಾಂಶ ಆಗಿದೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೋಡೋಣ ಎಲ್ಲರ ಸಂದೇಶಗಳನ್ನ ಪ್ರೇಮದ ಕಾಣಿಕೆ ಚಿತ್ರದ ಈ ಹಾಡಿನ ನಂತರ.

ಕೋಪ ಬಂದಾಗ ಹೇಗೆ ಶಾಂತವಾಗ್ತೀರಾ ಅಂತ ಕೇಳಿದಕ್ಕೆ ಸಾಕಷ್ಟು ಸಂದೇಶಗಳನ್ನ ಸ್ನೇಹಿತರು ಕಳಿಸ್ತಾ ಇದ್ದಾರೆ. ನೋಡೋಣ ಯಾರ ಸಂದೇಶ. ಇದು ಮಂಜುನಾಥ್ ಚಿಕ್ಕ ಬಾಣಾವರದಿಂದ ಸಂದೇಶ ಕಳಿಸಿದ್ದಾರೆ. ಇವರು ಕೋಪವನ್ನು ಹೇಗೆ ಅವಾಯ್ಡ್ ಮಾಡ್ತಾರಂತೆ ಅನ್ನೋದನ್ನ ತಿಳಿಸಿದ್ದಾರೆ. ಕಾಮಾದ ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ, ಹಾಗೆ ಆಕಾಶವನ್ನು ನೋಡ್ತಾ ಇದ್ದರೆ ಆಗ ನನ್ನ ಕೋಪ ತಾನಾಗೇ ಕಡಿಮೆ ಆಗತ್ತೆ ಅಂತ ತಿಳಿಸಿದ್ದಾರೆ. ಇದೇ ಇವರ ಪರಿಹಾರ ಅಂತ

ಇವರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಹಾಗೆ ರಿಸ್ಕ್ ತಗೊಳ್ಳೋದಕ್ಕೆ ಈ ಒಂದು ಪರಿಹಾರದಿಂದ ಎಲ್ಲ ರಿಸ್ಕ್ನ ಅವಾಯ್ಡ್ ಮಾಡಿಕೊಂಡಿದ್ದೀನಿ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಕೋಪ ಬಂದಾಗ ರೇಡಿಯೋ ವಾಲ್ಯೂಮ್ ಜೋರಾಗಿ ಮಾಡಿ ಹಾಡಿನಲ್ಲಿ ಮುಳುಗಿ ಹೋಗ್ತೀನಿ, ಹಾಡು ಮುಗಿಯುವಷ್ಟರಲ್ಲಿ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಹಾಂ, ಒಳ್ಳೆ ಐಡಿಯಾ ನಿಮ್ಮದು. ಹಾಡು ಕೇಳಿ ಮುಗಿಯುವಷ್ಟರಲ್ಲೇ ಕೋಪ ಕಡಿಮೆ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಡು ಚಿಕ್ಕದಾದಷ್ಟು ಕೋಪ ಬೇಗ ಮುಗಿದೋಗುತ್ತೆ, ಬೇಗ ಕಳೆದು ಹೋಗುತ್ತೆ. ಹಾಗೆ ಹಾಡು 5-6 ನಿಮಿಷ ಹೆಚ್ಚಾಗಿ ಅಂದರೆ ಇರುತ್ತೆ. ಸೊ 5-6 ನಿಮಿಷದಲ್ಲಿ ನಿಮ್ಮ ಕೋಪ ಕಡಿಮೆ ಆಗುತ್ತೆ ಅಂತ ಆಯಿತು. ಹಾಗೆ ಕೋಪ ಬಂದಾಗ ಐಸ್ ಕ್ರೀಮ್ ತಿಂದು ಕೂಲ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೋಮಶೇಖರ್, ಸಿದ್ಧಾರ್ಥನಗರ ಮೈಸೂರಿನಿಂದ. ಮತ್ತಾರ ಸಂದೇಶ ಇದು, ಯಾರೂ ಇಲ್ಲದ ಜಾಗದಲ್ಲಿ ಕೂತು FM ರೈನ್ಬೋ ಕೇಳಿದರೆ ಎಲ್ಲ ಕೋಪ ಕಡಿಮೆ ಆಗುತ್ತೆ. FM ರೈನ್ಬೋ ಇಸ್ ಅ ಮೆಡಿಸಿನ್ ಫಾರ್ ಎನಿ ಟೆನ್ಷನ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 6776 ನೀವು ನಿಮ್ಮ ಹೆಸರನ್ನ ಸಂದೇಶದಲ್ಲಿ ತಿಳಿಸಿರಬೇಕಿತ್ತು. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ಸೊಗಸಾಗಿವೆ. ನನಗೆ ಕೋಪ ಬಂದಾಗ ಮೌನವಾಗಿ ಇದ್ದುಬಿಡ್ತೀನಿ, ನನಗೆ ಸ್ವಲ್ಪ ಕೋಪ ಸಿಟ್ಟು ಎಲ್ಲ ಬರೋದು ಕಡಿಮೆ, ಆದ್ದರಿಂದ ಬಂದಾಗ ಮಾತ್ರ ಮೌನವಾಗಿ ಹಳೆಯ ಕನ್ನಡ ಚಿತ್ರಗೀತೆ, ಹಳೆಯ ಹಿಂದಿ ಗೀತೆಗಳನ್ನ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ನೋಡಿ, ಕನ್ನಡ ಗೀತೆಗಳ ಜೊತೆಗೆ ಹಿಂದಿ ಗೀತೆಗಳನ್ನ ಕೇಳಿ ತಮ್ಮ ಕೋಪವನ್ನು ಇವರು ಕಡಿಮೆ ಮಾಡಿಕೊಳ್ತಾರಂತೆ. ಹಾಗೆ ಸಿಟ್ಟಾದರೆ ಸಕ್ಕರೆ ನೀರು ಕುಡಿತೀನಿ ಅಂತ ಅಂಬುಜಾರ್ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಏನಿದೆ ಅವರ ಸಂದೇಶದಲ್ಲಿ ಅಂತ ನೋಡೋಣ. ಅಂಡಮಾನ್ ಚಿತ್ರದ ಈ ಹಾಡಿನ ನಂತರ

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:34 ಆಗಿದೆ. ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕೋಪದ ಬಗ್ಗೆ, ಅಂದರೆ ಕೋಪ ಹೇಗೆ ನಮಗೆ ಬಂದಾಗ ನಾವು ಹೇಗೆ ಶಾಂತ ರೀತಿಯಿಂದ ಕೋಪವನ್ನು ಕಡಿಮೆ ಮಾಡ್ಕೋಬಹುದು, ಹೇಗೆ ಮತ್ತೆ ಶಾಂತ ಸ್ಥಿತಿಗೆ ನಾವು ಹೋಗಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಕೋಪದಲ್ಲಿರುವಂತಹ ಗೀತೆಗಳನ್ನ, ಅಂದರೆ ಚಿತ್ರದಲ್ಲಿ ಕೋಪದ ಸನ್ನಿವೇಶ ಇರುವಂತಹ ಗೀತೆಗಳನ್ನ, ಕೋಪ ಮಾಡಿಕೊಂಡಿದ್ದಾಗ ಬರುವಂತಹ ಗೀತೆಗಳನ್ನ ಕೇಳ್ತಾ, ಹಾಗೆ ಕಿವಿ ಮಾತನ್ನ ಕೂಡ ನಾವು ಕೇಳಿದ್ವಿ. ಈಗ ಸಂದೇಶಗಳನ್ನ ನೋಡುವಂತಹ ಸಮಯ. ಕಿಶನ್ ರೋಷನ್ ಶೋಭಾರಾಣಿರವರ ಸಂದೇಶ ಬಂದಿದೆ ಅಂತ ಆಗ್ಲೇ ಹೇಳ್ತಾ ಇದ್ದೆ. ಇವರು ಕೋಪದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಆದರೆ ತಮ್ಮ ಕೋಪ ಹೇಗೆ ನಾವು ಕಡಿಮೆ ಮಾಡಿಕೊಳ್ತೀವಿ ಅಂತ ತಿಳಿಸಿಲ್ಲ ಇವರು. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ದೀರ್ಘ ಉಸಿರಾಟದ ಮೂಲಕ ಶಾಂತಗೊಳ್ಳಲು ಪ್ರಯತ್ನಿಸಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಸುಮಲತಾ ಮೈಸೂರು ವಿದ್ಯಾರಣ್ಯಪುರಂನಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಪತಿಯ ಹೆಸರು ಅರುಣ್ ಕುಮಾರ್. ನನ್ನ ಪತಿಗೆ ನಾನು ಬೈದಾಗ ಅವರು ಕೋಪ ಮಾಡಿಕೊಂಡಾಗ ಅವರ ಕೋಪ ತಣ್ಣಗೆ ಮಾಡೋದಕ್ಕೆ ರವಿಚಂದ್ರನ್ರವರ ಹಾಡು ಹಾಕಿ ಬಿಸಿಯಾಗಿ ಒಂದು ಲೋಟ ಟೀ ಮಾಡಿಕೊಡ್ತೀನಿ, ಆಗ ಸಮಾಧಾನ ಆಗ್ತಾರೆ, ಸಾರಿ ಕೇಳ್ತೀನಿ, ಆಗ ಅವರು ಅಲ್ಲಿಗೆ ನನ್ನನ್ನು ಕ್ಷಮಿಸ್ತಾರೆ ಎಂದರ್ಥ ಅಂತ ಇವ್ರು ತಿಳಿಸ್ತಾ ಇದ್ದಾರೆ. ಅವರ ಕೋಪ ಹೇಗೆ ಕಡಿಮೆ ಮಾಡ್ತೀರಾ ಅಂತ ನೀವು ತಿಳಿಸಿದ್ರಿ, ನಿಮ್ಮ ಕೋಪವನ್ನು ಹೇಗೆ ಕಡಿಮೆ ಮಾಡ್ಕೊಳ್ತೀರಾ ಅನ್ನೋದು ಇವತ್ತಿನ ಕಾರ್ಯಕ್ರಮದ ವಿಷಯ. ಅದನ್ನು ತಿಳಿಸಿದರೆ ಚೆನ್ನಾಗಿರ್ತಿತ್ತು ಸುಮಲತಾ ಅವರೇ. ಹಾಗೆ ಎಷ್ಟೇ ಕೋಪ ಇರಲಿ, ಏನೇ ಇರಲಿ, ಚಿನ್ನ ಎಂದು ನಗುತ್ತಿರು ಇಂತಹ ಹಾಡು ಕೇಳಿದ್ರೆ ಎಂತಹ ಕೋಪ ಇದ್ರೂ ಮಾಯಾನೋ ಮಾಯಾ, ಏನಂತೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಚಿದಾನಂದ್ ಟಿಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ನನಗೆ ಕೋಪ ಬಂದಾಗ ಮೌನವಾಗಿದ್ದು ಆಕಾಶವಾಣಿಯನ್ನು ಕೇಳಿಕೊಂಡು ಇದ್ಬಿಡ್ತೀನಿ, ಕೋಪ ಕಡಿಮೆ ಆಗಿಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಳೆಯ ಹಾಡುಗಳು ಸೂಪರ್ ಅಂಡ್ ಮೆಲೋಡಿ. ಕೋಪ ಬಂದಾಗ ನಾನು ಸುಮ್ಮನೆ ಕೂತ್ಕೊಂಡು ರೇಡಿಯೋ ಕೇಳ್ತೀನಿ ಅಂತ ಹೇಳ್ತಾ ಇರೋದು ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರದಿಂದ. ಹಾಗೆ ನಮಸ್ತೆ ಮೇಡಮ್, ನಾವುಗಳು ಮನೆಯಲ್ಲಿ ಇದ್ದಾಗ ಕೋಪ ಬಂದರೆ ತಣ್ಣಗೆ ಮಾಡಿಕೊಳ್ಳಲು ನಮ್ಮ ಮನೆಯಲ್ಲಿ ಚಗೌಮಣಿ ಅಂತ ನಾಯಿ ಮರಿ ಸಾಕಿದ್ದೀವಿ, ಅದರ ಜೊತೆಯಲ್ಲಿ ಆಟವಾಡಿ ಕೋಪ ಕಡಿಮೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ. ನೋಡಿ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವರ ಮನೆಯಲ್ಲಿ ತುಂಬ ಮುದ್ದಾದ ಒಂದು ಐಡಿಯಾ ಸಿಕ್ಕಿದೆ ಇವರಿಗೆ. ಹಾಗೆ ನಮಗೆ ಕೋಪ ಬಂದಾಗ, ಯಾರಿದು ಮೌನೇಶ್ರವರ ಸಂದೇಶ, ಇವರ ಸಂದೇಶ ಏನು ಹೇಳುತ್ತೆ ಅಂತ ನೋಡೋಣ. ಎದೆಕಾರಿ

ಇಂತಹ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ರೆ ಕೋಪ ತಾನಾಗಿ ಕಡಿಮೆ ಆಗುತ್ತೆ ಅಲ್ವಾ? ಈಗ ಸಂದೇಶಗಳತ್ತ ನಮ್ಮ ಗಮನ, ನಮಗೆ ಕೋಪ ಬಂದಾಗ ಆ ಕೋಪ ಬಂದಿರುವುದರ ಬಗ್ಗೆ, ಅಂದರೆ ಕೋಪದ ಸ್ವರೂಪ, ಕಾರಣ ಮತ್ತು ಅದರ ಪರಿಣಾಮದ ಬಗ್ಗೆ ಯೋಚಿಸುವುದಕ್ಕೆ ಪ್ರಾರಂಭಿಸಿ ಆತ್ಮಾವಲೋಕನ ಮಾಡತೊಡಗಿದರೆ ಅದಕ್ಕೆ ಉತ್ತರ ದೊರಕುವುದರೊಳಗೆ ಕೋಪವೇ ಇಳಿದು ಹೋಗಿರುತ್ತದೆ. ಇದು ನಮ್ಮ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ ಮೌನೇಶಿಯನ್ ಜೇವರ್ಗಿ ಬೇವೂರು ಯಲಬುರ್ಗ ಕೊಪ್ಪಳದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನನಗೆ ಕೋಪ ಬಂದರೆ ಕಾಮನ ಬಿಲ್ಲು ಟ್ಯೂನ್ ಮಾಡಿಕೊಂಡು ಹಾಡುಗಳನ್ನ ಕೇಳ್ತೀನಿ, ಶಾಂತ ಸ್ಥಿತಿಗೆ ನಾನು ತಲುಪ್ತೀನಿ. ಕೋಪ ಬಂದಾಗ ಕೇಳುವ ಕಾಮನ ಬಿಲ್ಲಿನ ಗೀತೆಗಳು ಆ ಕೋಪವನ್ನು ಅದರ ಸುಳಿವೇ ಇಲ್ಲದಂತೆ ಮಾಯ ಮಾಡುತ್ತವೆ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೇ ಮತ್ತಷ್ಟು ಸಂದೇಶಗಳಿವೆ. ಕಾರ್ಯಕ್ರಮದ ಮೊದಲರ್ಧ ನಾವು ಕೇಳಿದಂತಹ ಗೀತೆಗಳಲ್ಲಿ ಕೋಪದ ಸನ್ನಿವೇಶ ಇತ್ತು. ಈಗ ನಾವು ಕೇಳ್ತಾ ಇರುವಂತಹ ಗೀತೆಗಳಲ್ಲಿ ಕೋಪವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ಕೊಡುವಂತಹ ಗೀತೆಗಳು. ಈಗಷ್ಟೇ ನಾವು ಕೇಳಿದ್ದು ಹೆದೆಗಾರಿಕೆ ಚಿತ್ರದ ಗೀತೆ ನೀನೊಂದು ಮುಗಿಯದ ಮೌನ ಅಂತ. ಆದಾಗ ಆ ಮೌನ ಮುಗಿದೇ ಇದ್ದಾಗ ಏನಂತ ಉತ್ತರ ಕೊಡಬಹುದು? ಆ ಉತ್ತರ ಕರಿಯಾ ಚಿತ್ರದ ಈ ಹಾಡಿನ ಮೊದಲನೇ ಸಾಲಲ್ಲಿದೆ. ಏನು ಅಂತ ನೀವೇ ಕೇಳಿ ಗೊತ್ತಾಗುತ್ತೆ.

ನೀನೊಂದು ಮುಗಿಯದ ಮೌನ ಅಂತ ಆದಾಗ ಆ ಮೌನಕ್ಕೆ ಏನಂತ ಮಾತಾಡಬಹುದು ಎದುರಿನ ವ್ಯಕ್ತಿ ಅಂದರೆ, ಮಾತಾಡು ಸಾಕು ಮೌನ ಬಿಸಾಕು ಅನ್ನೋ ಹಾಡನ್ನು ಈಗಷ್ಟೇ ಕೇಳಿದ್ವಲ್ಲ ಕರಿಯಾ ಚಿತ್ರದಿಂದ. ಈಗ ಸಂದೇಶಗಳನ್ನ ನೋಡುವಂತಹ ಸಮಯ. ಇವತ್ತಿನ ವಿಷಯ ಕೋಪ, ಪರಿಹಾರ ಹಾಡು ಅಂತ ಹೇಳ್ತಾ ಇದ್ದಾರೆ. ಕೋಪಕ್ಕೆ ಪರಿಹಾರವೇ ಹಾಡು ಅಂತ ಹೇಳ್ತಾ ಇರೋದು ಯಾರಿದು, ಶ್ರೀನಿವಾಸ್ ಬೆಂಗಳೂರಿನಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಸಾರು, ಉಪ್ಪು ಸಾರು, ಹಾಗೆ ಈರುಳ್ಳಿ ಬೋಂಡ ಸಹ ರೆಡಿಯಾಗಿದೆ ಊಟಕ್ಕೆ, ಬನ್ನಿ ಅಂತ ಎಂದಿನಂತೆ ಇನ್ವೈಟ್ ಮಾಡ್ತಾ ಇರೋದು ಕಿಶನ್ ರೋಷನ್ ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಸುಮಲತಾ ಮತ್ತೊಂದು ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನಿಂದ. ಮೇಡಮ್, ನಮಗೆ ಕೋಪ ಬಂದಾಗ ನಾನು ಅಪ್ಪ ಅಮ್ಮನನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಇವರು ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಸುಮಲತಾ ಅವರೇ. ಹಾಗೆ ಮೇಡಮ್, ಕೋಪ ಬಂದಾಗ 1 ರಿಂದ 10 ಸಂಖ್ಯೆ ಎಣಿಸಬೇಕು ಎಂದು ನಮ್ಮ ಶಾಲೆಯ ಟೀಚರ್ಸ್ ಹೇಳಿಕೊಟ್ಟ ನೆನಪು ಬರ್ತಾ ಇದೆ ಅಂತ ಅನಿತಾ ಪಕೀರೇಶ್ ಇವರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ತುಂಬ ಜನರು ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರಲ್ವ, ಕೋಪ ಬಂದಾಗ ಸಂಖ್ಯೆಗಳನ್ನ ಎಣಿಸೋದು, ನಂಬರ್ ಕೌಂಟ್ ಮಾಡೋದು, 1 ರಿಂದ 100 ಆಗ್ಬೋದು. ಅಥವಾ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ 100 ರಿಂದ 1 ಸಂಖ್ಯೆಗಳನ್ನ ಎಣಿಸ್ತಾರೆ ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಹಾಗೆ ಇನ್ನೂ ಕೆಲವರು ನಮ್ಮ ಸ್ನೇಹಿತರು ಹೇಳ್ದಾಗೆ ಮೌನವಾಗಿದ್ಬಿಡ್ತಾರೆ, ಮಾತಾಡಿದ್ರೆ ಯಾಕೆ ಸುಮ್ಮನೆ ಅದು ಬೇರೆ ಎಲ್ಲಿಗೋ ಹೋಗುತ್ತೆ, ಜಗಳ ಆಗುತ್ತೆ, ಯಾಕೆ ಬೇಕು? ಕೋಪ ಇದ್ದಾಗ ಯಾರಿಗೆ ಕೋಪ ಬಂದಿದೆಯೋ ಅವರು ಮಾತಾಡದೇ ಇದ್ರೆ ಅದು ಜಗಳ ಆಗೋದೇ ಇಲ್ಲ ಅಲ್ವಾ ಅಂತ ಮೌನವಾಗಿ ಇದ್ಬಿಡ್ತಾರೆ. ಹಾಗೆ ಇನ್ನು ಕೆಲವರು ಕೋಪ ಬಂದಿದೆ ಮನೆಯಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅಂದಾಗ ಮನೆಯಲ್ಲಿದ್ದರೆ ಅದು ಜಗಳ ಆಗಬಹುದು ಅಂತ ಮನೆಯಿಂದ ಆಚೆ ಹೋಗೋದಕ್ಕೆ ಸಹ ಪ್ರಯತ್ನ ಪಡ್ತಾರೆ. ಆಚೆ ಹೋಗಿ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಹೊರಗೆಲ್ಲ ಓಡಾಡಿಕೊಂಡು ಬಂದ ಮೇಲೆ ಅವರ ಕೋಪ ಕಡಿಮೆ ಆಗಿರುತ್ತೆ, ಹಾಗೆ ಮನೆಯಲ್ಲೂ ಕೂಡ ಶಾಂತಿ ಇರುತ್ತೆ ಅನ್ನೋದು ಅವರ ಒಂದು ಮಾತಾಗಿರುತ್ತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಟೆಕ್ನಿಕ್ನ ಫಾಲೋ ಮಾಡ್ತಾರೆ ಕೋಪ ಬಂದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ನೀವು ಸಹ ತಿಳಿಸ್ಬಹುದು ನಿಮಗೆ ಕೋಪ ಬಂದರೆ ಹೇಗೆ ಶಾಂತ ಸ್ಥಿತಿಗೆ ನೀವು ಮರಳುತ್ತೀರಾ, ಹೇಗೆ ನಿಮ್ಮನ್ನು ನೀವು ಕೂಲ್ ಡೌನ್ ಮಾಡ್ಕೊಳ್ತೀರಾ ಅಂತ. ಸಮಯ ಇನ್ನೂ ಇದೆ, ಸಂದೇಶಗಳು ಬರಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನಿಮ್ಮ ಕೋಪವನ್ನು ನೀವು ಹೇಗೆ ಕಡಿಮೆ ಮಾಡ್ಕೊಳ್ತೀರಾ ಅನ್ನೋದನ್ನು ತಿಳಿಸಿ. ಈಗ ನಮ್ಮೂರ ಮಂದಾರ ಹೂವೆ ಚಿತ್ರದ ಒಂದು ಇಂಪಾದ ಗೀತೆ ನಿಮಗಾಗಿ.

ಮತ್ತಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ ನ ತಲುಪಿವೆ. ಚಂದದ ಗೀತೆಗಳನ್ನ ಕೇಳಿ ಎಲ್ಲರ ಮನಸ್ಸು ಶಾಂತವಾಗಿದೆ. ಊಟ ಆಯ್ತಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಯಾರಿದು ಸುಧಾ ಬೂದಿಹಾಳ್ನಿಂದ. ಊಟ ಆಯಿತು ಕಾರ್ಯಕ್ರಮದ ಜೊತೆ ಜೊತೆಗೇನೆ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಡುಗಳು ಅಮೋಘವಾಗಿವೆ ಅಂತ ನಂಬರ್ನಿಗೆ 2000 ಇವರು ಸಂದೇಶ ಕಳಿಸಿ ತಿಳಿಸಿದ್ದಾರೆ. ಹಾಗೆ ಪುಟಾಣಿಗಳ ಜೊತೆ ಆಟವಾಡ್ತಾ ಇದ್ರಿ, ಕೋಪ ಮಾಯ ನಗುವೇ ನಗು ಅಂತ ಹೇಳ್ತಾ ಇದ್ದಾರೆ ಅನುಷಾರವರು. ಹಾಗೆ ರಾಜು ದೊಡ್ಡಬಳ್ಳಾಪುರದಿಂದ ಸಂದೇಶ ಕಳಿಸಿದ್ದಾರೆ, ಕೋಪ ಬಂದರೆ ಈ ಕ್ಷಣ ಕಳೆದು ಹೋಗುತ್ತದೆ ಎಂದು ಹೇಳಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಅಲ್ಟಿಮೇಟ್ ಲೈನ್ ಅಲ್ವಾ, ಎಲ್ಲ ಒಂದು ಸಂದರ್ಭಕ್ಕೂ ಮ್ಯಾಚ್ ಆಗುವಂತಹ ಲೈನ್, ಈ ಕ್ಷಣ ಕಳೆದು ಹೋಗುತ್ತದೆ ಅಂತ. ಹಾಗೆ ಯಾರಿದು ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂನಿಂದ ಸಂದೇಶ ಕಳಿಸಿದ್ದಾರೆ, ಕೋಪವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. ತುಂಬ ಫನ್ನಿಯಾಗಿದೆ ನಿಮ್ಮ ಮೆಸೇಜ್ ಮೀರಾ ಅವರೇ. ನಿಮ್ಮ ಟಿಪ್ಸ್ನ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ಮೇಡಮ್ ಕೋಪ ಬಂದಾಗ ಸುಮ್ಮನಿದ್ದು ನಮಗೆ ಇಷ್ಟ ಆದ ಮೆಲೋಡಿ ಹಾಡುಗಳನ್ನ ಕೇಳಬೇಕು ಅಂತ ಅನಿತಾ ಡೊಳ್ಳೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಹೌದು, ಅನಿತಾ ಅವರು ಹೇಳೋ ಹಾಗೆ ಕೋಪ ಬಂದಾಗ ನಮಗೆ ಇಷ್ಟವಾಗುವಂತಹ ಮೆಲೋಡಿ ಹಾಡುಗಳನ್ನ ಕೇಳಬೇಕು. ಎಂಥ ಹಾಡನ್ನು ಕೇಳೋದು ಅಂದರೆ ಮನಸಾರೆ ಚಿತ್ರದ ಈ ಹಾಡು ಈಗ ನಮ್ಮ ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿದೆ. ಇದೇ ಹಾಡನ್ನೇ ಕೇಳೋಣವಾ.

0: ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ನಾವು ಮಾತಾಡಿದಂತಹ ವಿಷಯ ಹಾಗೂ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸೋ ಮೂಲಕ ಪ್ರೀತಿಯಿಂದ ಸ್ಪಂದಿಸಿದಂತ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದ ಪಯಣಕ್ಕೆ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9ಕ್ಕೆ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
7: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
8: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ